0: ശിവായ. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: ಯಾವಾಗ ವೇದ ಪಾಠ ಇರ್ತಕ್ಕಂತ ಬ್ರಾಹ್ಮಣ ಮಡಿಹುಡಿಯಿಂದ ಎಲ್ಲ ನೀರಾಕಿ ತೊಳೆದು ಭಸ್ಮ ಗಂಧ ಹಚ್ಚಿ ಹೂವ ಪತ್ರೆ ಇರಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಿದ್ದ, ಆಮೇಲೆ ಒಳಗೆ ಬರ್ತಿದ್ದ. ಬರೋ ಕಾಲಕ್ಕೆ ಎರಡೂ ಕೈಯಾಗ ಮಾಂಸ ಹಿಡ್ಕೊಂಡು ಬರ್ತಿದ್ದ. ತಾನು ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ನೀರ್ ತಗೊಂಡ್ಬರ್ತಿದ್ದ. ಎದುರಾಗಿದ್ದಪ್ಪ ಅಂದ್ರೆ ಬಾಯಾಗ ನೀರ್ ತಗೊಂಡ್ಬರ್ತಿದ್ದ. ಅವನಿಗೆ ಅಲ್ಲ ಪಾತ್ರ ಎಲ್ಲ ಏನಿಲ್ಲ ಅವನಿಗೆ. ಆದ್ರೆ ಅವ ಪೂಜೆ ಮಾಡಿದ್ದೆಲ್ಲ ಪತ್ರಿ ಹೂವ ತೆಗಿಬೇಕಲ್ಲ, ತೆಗಿಯಕ್ ಕೈ ಖಾಲಿ ಇರಂಗಿಲ್ಲ ಅಂತ ತಿಳ್ಕೊಂಡು ಕಾಲಿನಿಂದ ಸರಿಸ್ತಿದ್ದವೆಲ್ಲ. ದೇವರ ಮೇಲೆ ಇರಿಸಿರ್ತಕ್ಕಂಥ ಹೂವ ಪತ್ರಿ ಕಾಲಿನಿಂದ ಸರಿಸಿ ತನ್ನ ಬಾಯಾಗಿರ್ತಕ್ಕಂಥ ನೀರಿನಿಂದ ದೇವರ ಮೇಲೆ ಉಗುಳಿ ಅಭಿಷೇಕ ಮಾಡಿ ಆಮೇಲೆ ತಾನು ತಂದಿರತಕ್ಕಂಥ ಮಾಂಸವನ್ನು ಆ ಲಿಂಗದ ಮೇಲಿಟ್ಟು ನೈವೇದ್ಯ ಮಾಡಿ ಒಂದಿಡವ ಒಂದು ತಗೊಂಡೋಗಿ ತಾನು ಸೇವನೆ ಮಾಡವ. ಕೈಲಾಸದೊಳಗ ಶಿವ ಪಾರ್ವತಿ ಕುತ್ಕೊಂಡಿದ್ದಾಗ ಯಾವಾಗಿವ ಬೇಡ್ರ ಕಲ್ಲಪ್ಪ ಬರ್ತಿದ್ದೋ ಶಿವನ ಕಡೆಗೆ, ಅವಾಗ ಪಾರ್ವತಿ ಸ್ವಲ್ಪ ಅವನ್ ಬಿಟ್ಟು ಹಿಂದಕ್ ಸರಿತಿದ್ಲು. ಅವ ಕಾಲ್ ಇಡ್ತಾನ ನಮ್ಮ ಮೇಲೆ, ಕಾಲ ಹಾಕೊಂಡ ತದು ಸುದ್ದ ತೆಗಿಯಂಗಿಲ್ಲ. ಅವ ಏನ್ ಪರಮಾತ್ಮ ಮಾಡಿ ಎಂತ ಭೋಳ ಭಕ್ತದಿದಿ, ಯಾರು ಏನ್ ಮಾಡಿದ್ರು ಸುಮ್ಮನೆ ಇರ್ತಿಯಲ್ಲ, ಅದಕ್ಕಾಗಿರಲ್ಲ ಹೆಂಗ್ ಮಾಡ್ತಾರ. ಅವ ಬ್ರಾಹ್ಮಣ ಮನುಷ್ಯ ಭಕ್ತಿಯಿಂದ ಎಷ್ಟು ಚಂದಾಗಿ ಅವ ಅಭಿಷೇಕ ಮಾಡ್ತಾನ, ರುದ್ರ ಹೇಳ್ತಾನೆ, ನಾಮಾವಳಿ ಹೇಳ್ತಾನೆ, ಪವಿತ್ರವಾದ ಕೊಡದಾಗ ಜಲ ತಂದು ಅಭಿಷೇಕ ಮಾಡ್ತಾನೆ, ಪಂಚಪಕ್ವಾನ್ ನೈವೇದ್ಯ ಮಾಡ್ತಾನೆ. ಪರಂತು ಇವ ಏನು ಮಾಡಂಗಿಲ್ಲ, ಎಲ್ಲಾ ಬಾಯಾಗ ನೀರ್ ತಂದು ಉಗುಳ್ತಾನೆ, ಕಾಲಿನಿಂದ ಹೂವ ಪತ್ರಿ ತೆಗಿತಾನೆ. ಅವಾಗ ಪರಮಾತ್ಮ ಹೇಳ್ತಾನೆ, ಮಂತ್ರ ಹೇಳುವಂತ ಮನುಷ್ಯ ಸುಮ್ಮನೆ ಬಾಯಲೆ ವಡ ವಡ ವಡ ಅಂತಾನೋ, ಏ ಒಳಗೆ ಭಕ್ತಿದನ್ನು ತಕ್ಕಂಥದನ್ನ ನಾನು ನೋಡ್ತೇನೆ. ಅವ ಮಂತ್ರ ಬಹಳ ಕಲ್ತಾನೆ, ವೇದಾಭ್ಯಾಸ ಮಾಡಿದೇನು ಖರೆ, ಆದರೆ ಬಡ ಬಡ ಬಡ ಮಂತ್ರ ಕಲ್ತ ಹೊರತಾಗ ಒಳಗೆ ಭಕ್ತಿ ಅನ್ನುವಂಥದ್ದು ಅವನಿಗೆಲ್ಲ ಭಾವಪೂರ್ಣವಾಗಿ ಅನ್ನಂಗಿಲ್ಲ. ಅದಕ್ಕೆ ನಾವು ಹೇಳುವಂತಹ ಶಬ್ದಗಳು ಯಾವಾಗ ನಾವು ಪ್ರಿಯ ಆಕವು ಅಂತ ಕೇಳಿದ್ರೆ, ನಾವು ಪ್ರೀತಿ ವಾತ್ಸಲ್ಯದ ಶಬ್ದ ನೋಡಿದಾಗ ನಾವು ಪ್ರಿಯ ಆಕ ಹೊರತಾಗಿ ಒಳಗೆ ಪ್ರೀತಿ ಅನ್ನುವಂತಹದಿರದೆ ಹೋದ್ರೆ ನಮಗೆ ಅದು ಶಬ್ದ ಪ್ರಿಯ ಆಗೋದಲ್ಲ. ಅದಕ್ಕೆ ಈತ ಬೇಡ್ರ ಕಣ್ಣಪ್ಪನ ಮನಸ್ಸಿನ ಭಕ್ತಿ ಅದ, ಅವನಿಗೆ ಮಂತ್ರ ಕಲ್ತಿಲ್ಲ. ಆದರೆ ಅಭಿಷೇಕ ಮಾಡಬೇಕಂದ್ರೆ ಶುದ್ಧ ಅಶುದ್ಧ ಅನ್ನುವಂಥದ್ದು ಗುರುತಿಲ್ಲ. ಹೊರಗೆ ನಿನ್ನ ನೋಡ್ಲಿಕ್ಕೆ ಅವನ ಮೈಲಿಗೆ ಅಂತ ಕಂಡ್ರೂ ಕೂಡ ಮನಸ್ಸು ಬಹಳ ಪರಿಶುದ್ಧವಾಗಿದೆ ಅವನು ಅಂತ ಪರಮಾತ್ಮ ಹೇಳ್ದ. ಹೌದು, ಅವನ ಮನಸ್ಸಿನ ಭಕ್ತಿ ಅದ, ಇವನ ಮನಸ್ಸಿನ ಭಕ್ತಿ ಇಲ್ಲ ಅಂತ ನೀ ಹೆಂಗ್ ಹೇಳ್ತಿದ್ದಿ, ಹಂಗಾರೆ ಅದಕ್ಕೊಂದು ಪರೀಕ್ಷೆ ಮಾಡ್ತೀನಿ ಅಂದ. ಏನ್ ಮಾಡಿದ ಅಂದ್ರೆ, ಯಾವಾಗ ಅವನ ಬ್ರಾಹ್ಮಣ ಒಳಗ್ ಕೂತ್ಕೊಂಡು ಅಭಿಷೇಕ ಮಾಡ್ತಿದ್ನೋ ಆ ಸಮಯಕ್ಕೆ ಎಲ್ಲೋ ದೊಡ್ಡ ಗುಡುಗು ಸಿಡ್ಲು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಆ ಮ್ಯಾಲಿರ್ತಕ್ಕಂಥ ಕಣ್ಗಳೆಲ್ಲ ಹಿಂಗೆ ಅಳಗಾಳಕ್ಕೆ ಚಾಲು ಆಗಿಬಿಟ್ಟು ಇನ್ನೇನು ಗುಡಿ ಬೀಳ್ತದ ಅನ್ನುವಂತ ಸ್ಥಿತಿ ಬಂತು. ಅವಾಗ ಬ್ರಾಹ್ಮಣ ವಿಚಾರ ಮಾಡಿದ, ಈ ಕಲ್ಲು ಬಿದ್ದಲ್ಲ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ದೇವರ ಪೂಜೆ ಗಿಜಲ್ಲಿ ಬಿಟ್ಟುಬಿಟ್ಟು ಓಡಿ ಬಂದು ಹೊರಗೆ. ನೀವು ಹೊರಗೆ ಓಡಿ ಬರೋದು ಅಷ್ಟೇ ತಡ, ನೀವು ಹೊರ ನಿಂತ್ಕೊಂಡಿದ್ರೆ ಕಣ್ಣಪ್ಪ ಎಗ್ದು ಒಳಗೆ ಓಡೋದ, ಹೋಗಿ ಆ ಲಿಂಗದ ಮೇಲೆ ಹಿಂಗ ಅಡ್ಡಾಗಿ ನಿಲ್ತಾನೆ. ಅಂದ್ರ ಬಿದ್ರ ಕಲ್ ನನ್ನ ಮೈ ಮೇಲೆ ಬೀಳ ಹೊರತಾಗಿ ದೇವರ ಮೇಲೆ ಬೀಳಬಾರದು ಅಂತ ತಿಳ್ಕೊಂಡು ದೇವರ ಮೇಲೆ ಅಡ್ಡಾಗಿ ನಿಂತ್ಕೊಂಡಾಗ ಪರಮಾತ್ಮ ಪಾರ್ವತಿ ಹೇಳಿದಂತ ನೋಡು, ಅವ ನಾವು ಸತ್ರ ಸಾಯಲ್ ಅಂತ ತಿಳ್ಕೊಂಡು ಓಡೋದ. ಪರಂತಿವ ತಾ ಸತ್ತು ನಮ್ಮನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನ ಅಂದ ಬಳಿಕ ಇವನು ಪ್ರೀತಿ ತನ್ನ ಪ್ರಾಣಕ್ಕಿಂತ ನಮ್ಮ ಮೇಲೆ ಹೆಚ್ಚು ಪ್ರೀತಿ ಅದ. ಅದಕ್ಕೆ ಮಾಡುವಂತ ಉಪಚಾರ ಹೇಗಿದದು ಮುಖ್ಯ ಅಲ್ಲ, ಒಳಗಿನ ಭಾವನೆ ಪ್ರೀತಿ ಬಹಳ ಮುಖ್ಯ ಅಂತ ತಿಳ್ಕೊಂಡು ಅದಕ್ಕೆ ದೇವರಿಗೆ ಏನ್ ಬೇಕು ಅಂದ್ರೆ ನಮ್ಮ ಭಾವನಾ ಬೇಕು ಅಂತ ಹೇಳ್ತಾರೆ. ನಾವೇನು ಕೊಡ್ತೀವಿ ದೇವರಿಗೆ, ಏನು ಕೊಟ್ರೆ ಎಲ್ಲ ದೇವರದ. ನಾವು ಎಲ್ಲಿದನೋ ಗಂಗಾನೋ ಯಮುನಾ ಸರಸ್ವತಿ ನೀರು ತಂದು ಅಭಿಷೇಕ ಮಾಡಿದಪ್ಪ ಲಿಂಗಕ್ಕ ಅಂತ ಕೇಳಿದ್ರೆ ಅದು ನೀರು ಯಾರದು ಅಂದ್ರೆ ದೇವ್ರದ ನೀರದ. ಬೇಡ ಗಿಡದಾಗಿರ್ತಕ್ಕಂತ ಹೂವ ಪತ್ರಿ ತನ್ನ ನಾಮಾವ ಹೇಳ್ತಾ ದೇವರಿಗೆ ಏರಿಸಿದ್ರು ಕೂಡ ಗಿಡ ಯಾರದು ಹೂ ಯಾರದು ಪತ್ರಿ ಯಾರು ಅದು ಪರಮಾತ್ಮಂದೇ ಅದ. ನಾವು ಯಾವುದೇ ಹಣ್ಣು ಹಂಪಲ ತಂದು ದೇವರೇ ನೈವೇದ್ಯ ಮಾಡಬೇಕಾದ್ರೂ ಕೂಡ ಅದು ನಾವು ಮಾಡಿದ್ದಲ್ಲ, ಅದು ಸೃಷ್ಟಿಯಲ್ಲಿ ಬಂದದ್ದದು. ಅದಕ್ಕೆಲ್ಲವೂ ದೇವರದು ಇರುವಾಗ ನಮ್ಮದನ್ನುವಂಥದ್ದೇನ್ ನಾವು ಅರ್ಪಣೆ ಮಾಡ್ತೀವಂದ್ರೆ ನಮ್ಮದನ್ನುವಂಥ ಮನಸ್ಸನ್ನ ನಮ್ಮದನ್ನುವಂತ ಭಾವನೆಯನ್ನ ಅರ್ಪಣೆ ಮಾಡಿದ್ರೆ ದೇವರದನ್ನ ಸ್ವೀಕಾರ ಮಾಡ್ತಾನೆ ಹೊರತಾಗಿ ಪದಾರ್ಥಗಳು ದೇವರಿಗೆ ಬೇಕಾಗಿಲ್ಲ ಅಂತ. ಅದಕ್ಕೆ ಯಾವುದೇ ಪದಾರ್ಥವನ್ನು ನಾವು ದೇವರಿಗೆ ನೈವೇದ್ಯ ಹಿಡಿಯುವ ಕಾಲಕ್ಕೆ ಏ ದೇವರ ನೈವೇದ್ಯ ತೋರಿಸು ದೇವರ ನೈವೇದ್ಯ ತೋರಿಸು ಅಂತಿರಲ್ಲ. ಏನ್ ಮಾಡ್ತಿರ್ಬೇಕು ತೋರಿಸೋ ಅಷ್ಟೇ ಮಾಡ್ತೇವೆ, ಉಣಿಸ್ತೇನೆ ಯಾರಿಗೆ ದೇವರಿಗೆ. ಅದಕ್ಕೆ ನಾವು ವಿನೋದ ಕೇಳ್ತಿರ್ತೇನೆ ನಿಮ್ಗೆ ಯಾವಾಗಲೂ ಅವು ಉಣ್ಣಂಗಿಲ್ಲ ಅಂತ ತಿಳ್ಕೊಂಡು ನಿಮ್ ಮನೆಯಾಗ ಅದಾವ ದೇವರು. ನಾಳೆಯಿಂದ ಊಟ ಮಾಡಕ್ ಚಾಲು ಮಾಡಿದ್ವಿ ಅಂದ್ರೆ ಏ ಸಿಟ್ಟುಗಂತಾರೆ ಏ ಸ್ವರ್ಗ ಆಗ್ತೀರಿ ಯಾರಿಗೂ. ಇವು ಅಳೋ ಮಕ್ಕಳನ್ನ ಹೊರಗೆ ಹಾಕ್ತೀರಿ ಹಗರಲ್ಲಿ ಊಟ ಕೇಳಿದ್ವಿ ಅಂದ್ರೆ ಮುಂಜಾನೆ ಮಧ್ಯಾಹ್ನಕ್ಕ ಸಂಜೆಕ್ಕೆ ರೊಟ್ಟಿ ರೊಟ್ಟಿ ಅಂತ ತಿಳ್ಕೊಂಡು ಮಕ್ಕಳು ಬಡ್ಕೊಳಕ್ ಹತ್ತಿವ್ ಅಂದ್ರೆ ಅವ್ ಕಿಡಿದು ಹೊರಗೆ ಹಾಕ್ತೀವಿ ಮಕ್ಕಳಿಗೆ ಹೊರಗೆ ಹಾಕ್ತಿರೋದ್ ಮಕ್ಳು ದೇವ್ರ ಹೆಂಗ್ ಇಟ್ಕೋತೀರಿ. ಆದ್ರೂ ಒಮ್ಮೆ ಒಮ್ಮೆ ಜಾದೂ ಆಗಿತ್ತು ಜಗತ್ತಿನಾಗ ಎಲ್ಲ ಕಡೆ ನಿಮ್ಗೆಲ್ಲ ಗುರುತದ ಆ ಗಣಪತಿ ಹಾಲು ಕುಡಿತಾರ ಅಂತ ತಿಳ್ಕೊಂಡು ಬೈತಲ್ಲ ಎಲ್ಲ ಕಡೆ ಎಲ್ಲಾ ಊರಾಗ ದೇವ್ರಿಗೆ ಹಾಲು ಕುಡಿಸಿದ್ರು. ಫೋಟೋದಾಗ ಹಾಲು ಕುಡಿಸಿದ್ರು ಮೂರ್ತಿಗೆ ಹಾಲು ಕುಡಿಸಿದ್ರು. ಮುಂಬೈ ಪುಣೆ ಅಂತ ಊರಾಗ ದೇವರಿಗೆ ಹಾಲು ಕುಡಿಸಾಕ ಹಾಲ ಸಿಕ್ಕಿಲ್ಲ. ದೇವರಿಗೆ ಹಾಲು ಕುಡಿಸಾಕ ಹಾಲು ಬೇಕಂದಾಗ ಹಾಲು ಮಾರವರು ಹಾಲಿನ ಧಾರಣೆ ಬೇಕಾದಷ್ಟು ಏರಿಸಿದ್ರು. ಅವತ್ತು 10 ರೂಪಾಯಿ ಹೋಗಿ 100 ರೂಪಾಯಿ ತರ ಲೀಟರ್ ಆದ್ರೂ ಕೂಡ ರೊಕ್ಕ ಕೊಟ್ಟು ಖರೀದಿ ಮಾಡಿ ಜನರು ಹಾಲು ಕುಡಿಸಿದ್ರು ಒಂದ್ ದಿವಸ. ಆ ದೇವ್ರು ಒಂದೇ ದಿವಸ ಚಮತ್ಕಾರ ತೋರಿಸ್ತ. ಅಕಸ್ಮಾತ್ ಆಗಿ ದಿನಾಲು ಹಾಲು ಕುಡಿಯಕ್ ಚಾಲು ಮಾಡಿದ್ದ ಅಂದ್ರ ಒಂದ್ ದಿವಸ ಕುಡ್ದಂಗ ದಿನಾಲು ಕುಡಿತನದ ಗುರುತಾಗಿತ್ತಂದ್ರ ಎಷ್ಟು ಮಂದಿ ಕುಡಿಸೋರಿದ್ದೀರಿ ನಮಗ ಚಾಕ್ ಸಾಲಂಗಿಲ್ಲ ಮಾರಾಯ ನಿನಗೆಲ್ಲಿ ಕುಡಿಸೋದು ಅಂತ ತಿಳ್ಕೊಂಡು ಮನುಷ್ಯ ಯಾವಾಗ್ಲೂ ಬಹಳ ಸ್ವಾರ್ಥಿ ಅದ. ಸುಮ್ಮನೆ ಏನೋ ಮಾಡಂಗ್ ಮಾಡ್ತಾನೆ ಆದ್ರೆ ಮೈ ಮ್ಯಾಲ ಬಂತು ಎಲ್ಲ ಬಿಟ್ಟುಟ್ಟು ಹೋಗ್ಬಿಡ್ತಾನೆ. ಹಾಗ ದೇವರಿಗೆ ಯಾವ ಪದಾರ್ಥದ ಅವಶ್ಯಕತೆ ಇಲ್ಲ. ಆದ್ರೆ ದೇವರಿಗೆ ನಾವು ಪದಾರ್ಥ ಯಾಕೆ ಅರ್ಪಣೆ ಮಾಡ್ತೇವೆ ಅಂದ್ರೆ ದೇವರು ಉಂತಾನಂತ ಅರ್ಪಣೆ ಮಾಡಂಗಿಲ್ಲ, ಆ ಪದಾರ್ಥದ ಮೇಲಿರ್ತಕ್ಕಂತ ದೋಷಗಳು ದೂರ ಆಗಿ ಅವು ಶುದ್ಧವಾಗಬೇಕಂತ ತಿಳ್ಕೊಂಡು ದೇವರಿಗೆ ಅರ್ಪಣೆ ಮಾಡೋದು. ದೇವರು ಉಣ್ಣಂಗಿಲ್ಲ ಅಂದ್ರೆ ದೇವರು ತಿನ್ನಂಗಿಲ್ಲ ಅಂದ್ರೆ ದೇವರ ಮುಂದೆ ನೈವೇದ್ಯ ತೆಗೆದುಕೊಂಡು ಯಾಕೆ ಹೋಗ್ಬೇಕು ನಾವು. ದೇವರು ಉಣ್ಣಂಗಿಲ್ಲ ಅಂತಲ್ಲ, ದೇವರು ಊಟ ಮಾಡ್ತಾನೆ. ಆದ್ರೆ ಏನ್ ಊಟ ಮಾಡ್ತಾನೆ ಅಂದ್ರೆ ಹೋಳಿಗೆ ಹುಗ್ಗಿ ಕಾಯಿ ಕಲಸಕ್ಕೆ ತಿನ್ನಂಗಿಲ್ಲ ದೇವರು. ಏನ್ ತಿಂತಾನ ಅಂದ್ರೆ ಆ ವಸ್ತುವಿನ ಮೇಲಿರ್ತಕ್ಕಂಥ ನನ್ನದನ್ನುವಂತ ನಿಮ್ದು ಭಾವನೆ ಇರ್ತಲ್ಲ ಅದನ್ನ ತಿಂತಾನೆ. ನಿಮ್ ಗುರುತಾತ ಇಲ್ಲ, ಈಗ ಯಾವುದೋ ಒಂದು ಗುಡಿಗೆ ನೀವು ಹಣ್ಣು ಹಂಪಲ ತಗೊಂಡು ಹೋಗ್ತಿರ್ತೀರಿ, ಅಂಗಡಿಯಲ್ಲಿ ಬಾಳೆಹಣ್ಣು ಖರೀದಿ ಮಾಡ್ತೀರಿ, ತೆಂಗಿನಕಾಯಿ ಖರೀದಿ ಮಾಡ್ತೀರಿ, ಕಲಸಕ್ಕರೆ ಖರೀದಿ ಮಾಡಿಕೊಂಡು ಒಂದು ಚೀಲ ಹಾಕಿಕೊಂಡು ಒಂದು ತಾಟ್ನಾಗ ಇಟ್ಕೊಂಡು ವಸ್ತ್ರ ಮುಚ್ಕೊಂಡು ಗುಡಿಗೆ ಹೋಗ್ತಿರ್ತೀರಿ. ದಾರಿಯಲ್ಲಿ ಯಾರು ನಿಮ್ ಭೇಟಿ ಆಗ್ತಾರೆ, ಏನಪ್ಪ ಈ ತಾಟ್ನಾಗ ಏನದವು ಅಂತ ನಿಮಗೆ ಕೇಳ್ತಾರೆ. ಅವಾಗ ನೀವೇನ್ ಹೇಳ್ತೀರಿ, ಇದ್ರಾಗ ಬಾಳೆಹಣ್ಣು ಅದಾವ, ತೆಂಗಿನಕಾಯಿ ಅದಾವ, ಕಲಸಕ್ಕರೆ ಅದಾವ, ಉತ್ಪತ್ತಿ ಅದಾವ ಅಂತ ಹೇಳ್ತಾರೆ. ಇವು ಯಾರು ಅಂತ ಕೇಳ್ಕೊಳ್ಳಿ ಹೇಳ್ತಾರೆ, ಏನಂತೀರಿ? ನನ್ನು ಅಂತ ಹೇಳ್ತೇನೆ. ಯಾಕಂದ್ರೆ ನೀವ ಖರೀದಿ ಮಾಡ್ಕೊಂಡು ಬಂದಿರ್ತಾರ, ದುಡ್ಡು ಕೊಟ್ಟು ಅವ್ನು ಖರೀದಿ ಮಾಡ್ಕೊಂಡು ಬಂದ್ರೆ ಅದಕ್ಕೆ ನನ್ನ ಬಾಳೆಹಣ್ಣು ನನ್ನ ತೆಂಗಿನಕಾಯಿ ನನ್ನ ಕಲಸಕ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಅವು ನನ್ನು ಅನ್ನುವಂತ ಮ್ಯಾಗ ಲೆವೆಲ್ ಹಚ್ಚಿಕೊಂಡು ನೀವು ಎಲ್ಲಿಗೆ ಬರ್ತೀರಿ ಅಂದ್ರೆ ದೇವರ ಗುಡಿಗೆ ಬರ್ತಾರೆ. ಬಂದ ಇಲ್ಲೆಲ್ಲ ಆರತಿ ಮಾಡ್ತಾರೆ, ದೇವರ ಮುಂದೆ ಹಣ್ಣಿಡ್ತಾರೆ, ಕಾಯಿ ಇಡ್ತಾರೆ, ಕಾಯಿ ಹೊಡಿತಾರೆ, ಎಲ್ಲ ಮಾಡಿದ ಮೇಲೆ ಸ್ವಲ್ಪ ನೈವೇದ್ಯ ಮಾಡ್ತಾರ, ಒಂದಿಟ್ಟು ಪೂಜಾರ್ ತಗೊಂತಾರ, ಒಂದು ನಿಮ್ ತಾಟ್ನ ಇಟ್ಟು ಕೊಡ್ತಾನ. ಆ ಕೊಟ್ಟ ಮೇಲೆ ಅದಕ್ಕೇನು ಕರಿತೀರಿ ನೀವು? ಅದಕ್ಕ ಪ್ರಸಾದ ಅಂತ. ಅದೇ ಕೊಟ್ಟಿರುವಂತ ಪ್ರಸಾದವನ್ನೇ ಅದೇ ತಾಟ್ನಿಗೆ ಇಟ್ಟುಕೊಂಡು ಮುಚ್ಚಿಕೊಂಡು ನೀವು ಹೊಳ್ಳೆ ನಿಮ್ ಊರ್ ಕಡೆ ಹೋಗೋ ಕಾಲಕ್ಕೆ ದಾರಿಯಾಗಿ ಯಾರಾದ್ರೂ ಭೇಟಿ ಆಗ್ತಾರೆ. ಏನಪ್ಪ ತಾಟ್ನಾಗ ಏನದ ಅಂದ್ರ ನೀವು ಏನಂತೀರಿ? ಪ್ರಸಾದ ಅಂತಾರಷ್ಟೇ. ಅದು ಕಲ್ ಸಕ್ಕರೆ ಅನ್ನಂಗಿಲ್ಲ, ಬಾಳೆಹಣ್ಣು ಅನ್ನಂಗಿಲ್ಲ, ಕೊಬ್ಬರಿ ಅನ್ನಂಗಿಲ್ಲ, ಉತ್ತತ್ತಿ ಅನ್ನಂಗಿಲ್ಲ, ಎಲ್ಲದಕ್ಕೂ ಒಂದೇ ಹೆಸರು ಬರ್ತೇನು ಅಂತ ಪ್ರಸಾದ ಅಂತ ಕರೀತಾರೆ. ಯಾರ ಪ್ರಸಾದ ಅಂದ್ರೆ ನನ್ನ ಪ್ರಸಾದ ಅಂತೀರ ನೀವು? ಏ ನನ್ನ ಪ್ರಸಾದ ಅಂತ ಯಾರು ಹೇಳ್ತೀರಿ? ಇಲ್ಲ, ಯಾರದಪ್ಪ ಅಂದ್ರೆ ಜಗದ್ಗುರುಗಳು ಪ್ರಸಾದ, ವಿಶ್ವಾರಾಧ್ಯರ ಪ್ರಸಾದ. ಏನಾಗ್ತಿಲ್ಲ ಅಂದ್ರೆ ಬರುವಾಗ ಆ ಪ್ರತಿಯೊಂದು ವಸ್ತುವಿನ ಮೇಲೆ ನನ್ನದು ಅನ್ನುವಂತ ಭಾವನೆ ಐತೆ ನಿಮ್ದು. ವಾಪಸ್ ಹೋಗು ಕಾಲಕ್ಕೆ ಏನಾಯ್ತಪ್ಪ ಅಂದ್ರೆ ದೇವರು ಏನ್ ತಿಂದ ಅಂದ್ರೆ ನೀವು ತೆಂಗಿನಕಾಯಿ ಬಾಳೆಹಣ್ಣು ತಿನ್ನಲಿಲ್ಲವ, ಅದರ ಮೇಲಿರ್ತಕ್ಕಂತ ನನ್ನದನ್ನುವಂತ ನಿಮ್ದೇನು ಭಾವನೆ ಇತ್ತಲ್ಲ, ಆ ಭಾವನಾ ಭಕ್ಷಣ ಮಾಡದ, ಅದರ ಮೇಲೆ ತನ್ನದಂತಕ್ಕಂತ ಲೇವಲ್ ಹಚ್ಚಿ ಕಳಿಸ್ಕೊಡ್ತಾ, ಅವಾಗ ಅದಕ್ಕೆ ಪ್ರಸಾದ ಪ್ರಸಾದ ಅಂತ ಕರೀತ. ಅದಕ್ಕೆ ದೇವರಿಗೆ ಯಾಕೆ ನೈವೇದ್ಯ ತೋರಿಸಬೇಕು ಅಂದ್ರೆ ದೇವರು ತಿಂತಾನಂತ ತೋರಿಸುದಲ್ಲ, ಪದಾರ್ಥಗಳನ್ನ ಪ್ರಸಾದವನ್ನಾಗಿ ಮಾಡ್ಕೋಬೇಕಂತ ತಿಳ್ಕೊಂಡು ನಾವು ದೇವರಿಗೆ ಅರ್ಪಣ ಮಾಡ್ತೀವಿ. ಹಾಗೆ ದೇವರಿಗೆ ಅರ್ಪಣ ಮಾಡಿರ್ತಕ್ಕಂಥ ಪ್ರಸಾದವನ್ನು ಯಾರು ದಿನಾಲು ಸೇವನೆ ಮಾಡ್ತಾರ ಅವರ ಮನಸ್ಸು ಪ್ರಸಿದ್ಧವಾಗ್ತದ, ಅದು ಪ್ರಸನ್ನ ಆಗತ್ತ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದಸ್ತು ಪ್ರಸನ್ನತಾ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ ಅಂತ ಕೇಳ್ತ. ಒಬ್ರು ಯಾರ ಕೇಳಿದ್ರೆ ಪರವ ಮುಕ್ತಿ ಹೆಂಗ್ ಸಿಗಬೇಕು, ಸಂಸಾರದಿಂದ ಮುಕ್ತಿ ಸಿಗಬೇಕು, ಮುಕ್ತಿ ಬೇಕು, ಮುಕ್ತಿ ಬೇಕು, ಹೆಂಗ್ ಸಿಗುತ್ತ ಮುಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮುಕ್ತಿ ಸಿಗಬೇಕಾದ್ರೆ ಶಾಸ್ತ್ರ ಕೇಳಬೇಕು, ಆತ್ಮಜ್ಞಾನ ಮಾಡ್ಕೋಬೇಕು, ಸಂಸಾರದಲ್ಲಿ ವಿರಕ್ತಿ ಬರಬೇಕು, ಇಷ್ಟೆಲ್ಲ ಆದಾಗ ಮುಕ್ತಿ ಸಿಗುತ್ತ ಅನ್ನುವಂತ ಮಾತು ಒತ್ತಟ್ಟಿಗಿದ್ರೆ, ಇನ್ನೊಂದು ಬಹಳ ಸರಳವಾಗಿರ್ತಕ್ಕಂತ ಮಾತನ್ನು ನಮ್ಮ ವೀರಶೈವ ಆಚಾರ್ಯ ಹೇಳಿದ್ರಪ್ಪ ಅಂದ್ರೆ, ಪ್ರತಿನಿತ್ಯ ಪ್ರಸಾದ ಭೋಜಿಯಾಗಿರಲು ಮುಕ್ತಿಯ ಚಿಂತೆಯೇ ಕಯ್ಯ. ಅಂದ್ರೆ ದಿನಾಲು ಪ್ರಸಾದ ಸೇವನೆ ಮಾಡ್ತಾ ಇದ್ದೆ ಅಂದ್ರೆ ಅದು ಮುಕ್ತಿ ತಾನೇ ನಿನಗೆ ಸಿಗ್ತದೆ, ಮುಕ್ತಿಯ ಬಗ್ಗೆ ಚಿಂತೆ ಮಾಡೋ ಜರುತ್ತಿಲ್ಲ ಅಂತಾರ. ಅಂದ್ರೆ ಏನಾಗತ್ತೆ, ದಿನಾಲು ದೇವರಿಗೆ ಅರ್ಪಣ ಮಾಡಿರ್ತಕ್ಕಂತ ಇಷ್ಟಲಿಂಗಕ್ಕೆ ತೋರಿಸಿರ್ತಕ್ಕಂತ ಅನ್ನಾದ್ರೆ ನಾವು ಸೇವನಾ ಮಾಡೋದ್ರಿಂದ ಅನ್ನದಿಂದಲೇ ಮನಸ್ಸು ಅನ್ನುವಂತ ತಯಾರಾಗ್ತದೆ. ಯಾದೃಶಿ ಭುಂಜತೆ ಅನ್ನಂ ತಾದೃಶಿ ಜಾಯತೆ ಪ್ರಜಾಹ. ನಾವು ಎಂಥ ಆಹಾರ ಊಟ ಮಾಡ್ತೀವಿ ನಮ್ಮ ಮನಸ್ಸು ಅಂಥದೇ ಆಗ್ತದಂತ. ಯಾಕಂದ್ರೆ ಊಟ ಮಾಡಿರ್ತಕ್ಕಂಥ ಆಹಾರವೇ ಅದು ರಸ ರಕ್ತ ಮಾಂಸ ಮಜ್ಜ ಆಗಿ ಸಪ್ತ ಧಾತು ರೂಪದಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾ ಹೋಗಿ ಇವತ್ತು ನಾವು ಊಟ ಮಾಡಿರ್ತಕ್ಕಂಥ ಅನ್ನ 48ನೇ ದಿವಸಕ್ಕೆ ಅದು ಸೂಕ್ಷ್ಮವಾಗಿ ಅದು ಮನಸ್ಸು ಅಂತ ತಯಾರಾಗ್ತದೆ. ಅದಕ್ಕೆ ಅನ್ನಮಯಮ್ಯ ಸೌಮ್ಯ ಮನಃ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾವು ಮನಸ್ಸು ಶುದ್ಧ ಮಾಡಬೇಕಾದಾಗ ಎದರಿಂದ ಶುದ್ಧ ಮಾಡುದಂದ್ರೆ ಆಹಾರ ಶುದ್ಧವಾದ್ರೆ ಮನಸ್ಸು ಶುದ್ಧ ಆಗ್ತದ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ಮತ್ತ ಆಹಾರ ಶುದ್ಧವಾಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ದೇವರಿಗೆ ಅರ್ಪಣ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ದೇವರಿಗೆ ಅರ್ಪಣ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ದೋಷ ಎಲ್ಲ ದೂರ ಆಗ್ತವೆ. ಅದಕ್ಕೆ ವಸ್ತುವಿನ ದೋಷವನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ಪರಮಾತ್ಮನಿಗಿರ್ತದೆ. ಈಗ ನೀವು ನೋಡ್ತೀರಿ ಮನೆಯೊಳಗ ಅಥವಾ ಬಗೀಸದೊಳಗ ಹೊರದೊಳಗ ಅಥವಾ ತೋಟದೊಳಗ ನಿಮ್ಮ ಹಿತ್ತಲೊಳಗ ಅನೇಕ ಗಿಡ ಬಳ್ಳಿ ಹಚ್ಚಿರ್ತೀರಿ. ಅವಕ್ಕ ಸರಿಯಾಗಿ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ. ನೀವು ಸಗಣಿ ಗೊಬ್ಬರನೋ ಅಥವಾ ಮತ್ತಾವುದೋ ಕೊಳತಿರ್ತಕ್ಕಂಥ ಗೊಬ್ಬರ ತಂದು ಅದನ್ನೆಲ್ಲ ನೀವು ಗಿಡಗಳಿಗೆ ಬೆಳೆಗಳಿಗೆ ಹಾಕ್ತೀರಿ. ಒಂದು ಗುಲಾಬಿ ಗಿಡ ಹಚ್ಚಿರಿ, ಅದಕ್ಕೆ ಹೊಲಸು ನಾರುವಂತ ಒಂದು ಗೊಬ್ಬರ ತಂದು ಅದಕ್ಕೆ ನೀವು ಹಾಕ್ತೀರಿ. ಕೊಳತ ನೀರು, ಹೊಲಸು ನಾರುವಂತ ಗೊಬ್ಬರ ಆ ಗಿಡಕ್ಕೆ ನೀವೆಲ್ಲ ಹಾಕ್ತೀರಿ. ಆ ಗಿಡ ಏನ್ ಮಾಡುತ್ತಂದ್ರೆ ಅದೇ ಕೊಳಕ ನೀರನ್ನೇ ತಗೊಂತದ, ಕೊಳತಿರುವಂತಹ ಗೊಬ್ಬರವನ್ನೇ ಸ್ವೀಕಾರ ಮಾಡುತ್ತದ. ಆಮೇಲೆ ಗಿಡದೊಳಗೆ ಹೂ ಎಂತ ಬರ್ತಾವಂದ್ರೆ ಅತ್ಯಂತ ಸುಗಂಧವಾಗಿರ್ತಕ್ಕಂಥ ಹೂ ಬರ್ತಾವ. ಏ ನೀ ನನಗಿಂತ ಹೊಲಸು ಗೊಬ್ಬರ ಹಾಕಿ ಕೊಟ್ಟೆ ಅದ್ಬೇಕು ಅಂಥದ್ದೇ ನಾನು ಹೂವ ಕೊಡ್ತೇನೆ ಅಂತ ತಿಳ್ಕೊಂಡು ಅಕಸ್ಮಾತ್ ಅದು ಹೊಲಸನಾರು ಗುಲಾಬಿ ಹೂ ಬಿಟ್ಟಿತ್ತಂದ್ರೆ ನೀವು ಯಾರ ತಗೊಂಡು ಅದನ್ನು ಮೂಸೋ ಸಾಧ್ಯಕ್ಕಿತ್ತನ ಆಗದಲ್ಲ. ಅಂದ್ರೆ ನಾವು ಮಾಡಿರ್ತಕ್ಕಂಥ ಮಲಿನತೆಯನ್ನ ಹೊಲಸನ್ನ ಶುದ್ಧ ಮಾಡಿ ಅದನ್ನ ಪವಿತ್ರವಾಗಿ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಹಂಗ ಭೂಮಿಗೆದ ಹಾಗೆ ನಾವು ಸಂಪಾದನೆ ಮಾಡೋ ಕಾಲಕ್ಕೆ ಅನೇಕ ದೋಷ ಆಗಿರ್ತಾನೆ. ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಮತ್ತೊಬ್ಬರಿಗೆ ವಂಚನೆ ಮಾಡ್ತಾನೆ. ಇವೆಲ್ಲವುಗಳ ಮೂಲಕವಾಗಿ ಮನುಷ್ಯ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿನಿಂದ ಆಹಾರ ತಯಾರಾಗಿರ್ತದ. ಆಹಾರದಲ್ಲಿ ಮನಸ್ಸನ್ನ ದೂಷಣ ಮಾಡತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದಕ್ಕಾಗಿ ಆಹಾರ ಶುದ್ಧಿ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಅದನ್ನ ನಾವು ಮಾಡಿರ್ತಕ್ಕಂಥ ಆಹಾರವನ್ನ ಮೊಟ್ಟ ಮೊದಲು ನಾವು ಮೊದಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಮ್ಮೆ ದೇಹಿ ಪಾರ್ವತಿ. ಶಂಕರಾಚಾರ್ಯರು ಅನ್ನಪೂರ್ಣ ಪ್ರಾರ್ಥನೆ ಮಾಡಿದ. ನೀವು ಮನೆಯೊಳಗೆ ಅಡಿಗೆ ಮಾಡಿದ ಬಳಕ ಹಿಂದಿನ ಕಾಲಕ್ಕೆ ಹಳ್ಳಾಗ ಏನ್ ಮಾಡ್ತಿದ್ರು ಅಂದ್ರೆ ಆ ಒಲೆಯೊಳಗಿನ ಬೂದಿರ್ತದಲ್ಲ ಅದನ್ನ ಬೂದಿನ ತಗೊಂಡು ಆ ಗಡಿಗೆಲ್ಲ ಪಟ್ಟ ಬಡಿತಿದ್ರ. ಈಗೂ ಹಳ್ಳಾಗ ಅಂತ ಒಲಿ ಇದ್ರೆ ಬಡಿತಾರೆ, ಈಗೆಲ್ಲ ಗ್ಯಾಸ್ ಬಂದ್ಮೇಲೆ ಕೆಲ್ಲಿ ಬಿಡಿಯೋದು. ಈಗ ಬೂದಿನ ಸುದ ಕೊಂಡು ತಗೊಂಡು ಬಾಂಡೆ ಬೆಳಗು ಪಾಳೆ ಬಂದದ. ಈಗ ಬಾಂಡೆ ಬೆಳಗಕ್ಕ ಅವಾಗ ಮನೆಗೆ ಬೂದಿ ಸಿಗ್ತಿತ್ತು, ಈಗ ಬೂದಿನ ಇರಂಗಿಲ್ಲ, ಅದಕ್ಕೆ ಅದನ್ನು ಕೊಂಡು ತಗೋಬೇಕಾಯ್ತೀವಿ. ಅದಕ್ಕ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆಯನ್ನ ಮೊಟ್ಟ ಮೊದಲು ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ಅದು ಅನ್ನ ಅಂದ್ರೆ ಬರೀ ಅನ್ನ ಅಲ್ಲ, ಕುದಿಸಿದ ಅನ್ನ ಅಲ್ಲ ಅದು, ಅದಕ್ಕೆ ಅನ್ನಪೂರ್ಣ ಅಂತ ಕರೀತಾರೆ. ಅದು ಏನ್ ಮಾಡುತ್ತೆ ಅಂದ್ರೆ ನಾವು ಪೂಜಾ ಮಾಡಿದಾಗ ಅದರ ಬಗ್ಗೆ ಒಂದು ಅನ್ನ ಒಂದು ಪರಮಾತ್ಮ ಅನ್ನುವಂತ ಭಾವನೆ ಬರ್ತದೆ. ಅದಕ್ಕೆ ಅದನ್ನ ಪೂಜೆ ಮಾಡಿ ಭಕ್ತಿಯಿಂದ ಆಮೇಲೆ ಅದರಲ್ಲಿರ್ತಕ್ಕಂಥ ಸ್ವಲ್ಪ ತೆಗೆದುಕೊಂಡು ದೇವರಿಗೆ ನೈವೇದ್ಯ ಮಾಡಬೇಕು. ಬಹಳ ಜನರಿಗೆ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋ ಪರಿಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಹಬ್ಬ ಹುಣ್ಣಿಮೆ ಮಾಡಿರ್ತೀವಲ್ಲ ಅವಾಗಷ್ಟೇ ದೇವರ ನೈವೇದ್ಯ ತೋರಿಸೋದು. ಅಂದ್ರೆ ಹುಗ್ಗಿ ಹೋಳಿಗೆ ಮಾಡಿದ್ರೆ ದೇವರ ನೈವೇದ್ಯ ತೋರಿಸಬೇಕು. ದಿನಾಲು ಮಾಡಿರುವಂತ ರೊಟ್ಟಿ ಪಲ್ಲೆ ಯಾರ ನೈವೇದ್ಯ ತೋರಿಸ್ತೀರಿ ನೀವು? ತೋರ್ಸಂಗೇ ಇಲ್ಲ. ಯಾಕಂದ್ರೆ ನಮ್ಗೇನು ಕಲ್ಪನೆ ಅಂದ್ರೆ ದೇವರಿಗೆ ಅಂದ್ರೆ ಚಲೋ ಚಲೋ ಇದ್ರೆ ದೇವರು ಹಿಡಿಬೇಕು ಅಂತ ಹಿಂಗೆ ತಿಳ್ಕೊಳಕ್ ಬಂದದ. ಸಿಹಿ ಪದಾರ್ಥ ಮಾಡಿದಷ್ಟೇ ದೇವರ ನೈವೇದ್ಯ ತೋರಿಸಬೇಕು ಅನ್ನುವಂತ ತಿಳುವಳಿಕೆ ನಿಮಗೆಲ್ಲ ಬಂದಿರ್ತದೆ. ಆದರೆ ವಸ್ತುತ ಹಂಗೇನಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಕೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾರೆ. ಒಬ್ಬ ಭಕ್ತ ದೇವರಿಗೆ ಕೇಳ್ತಾನೆ, ಪರಮಾತ್ಮ ನೀನು ನಾವು ನೈವೇದ್ಯ ಇಡಬೇಕು, ಏನು ಪ್ರಿಯ ಅದ? ನೀ ಯಾರಿಗಾರು ಇಂತ ಗವಾಯಿಗಳನ್ನ ಸ್ವಾಮಿಗಳನ್ನ ಮನೆಗೆ ಭಿನ್ನ ಗಿನ್ನ ಕರ್ಕೊಂಡು ಹೋದ್ರೆ ಮೊದಲ ಕೇಳ್ದೆ ಏನು ನಿಮ್ಗೇನು ಇಚ್ಛೆ ಅದ ಊಟಕ್ಕೆ ಅನ್ನೋದು? ಊಟಕ್ಕೆ ಕೇಳಿಕೊಂಡು ಅವ್ರಿಗೆ ಏನು ಬೇಕೋ ಅದನ್ನ ಹೆಂಗ್ ನಾವು ಮಾಡಿ ಅವ್ರು ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಒಬ್ಬ ಭಕ್ತ ದೇವರಿಗೆ ಕೇಳಿದಂತ, ಪರಮಾತ್ಮನಿಗೆ ಏನು ಪ್ರಿಯದ, ಏನು ಊಟ ಮಾಡಿಸಿ ನನಗೆ ತೃಪ್ತಿ ಆಗ್ತದ? ಅದಕ್ಕೆ ಪರಮಾತ್ಮ ಹೇಳ್ತಾನ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಪರಮಾತ್ಮ ಹುಗ್ಗಿ ಹೋಳಗಿ ಯಾವ ಹೇಳಿಲ್ಲ. ಅವ ಏನ್ ಹೇಳಿದಪ್ಪ ಅಂದ್ರ ಪತ್ರ ಪುಷ್ಪ ಫಲ ತೋಯಾನ್. ನೀ ಎಲೆ ಇರಲಿ, ಕಾಯಿರಲಿ, ಹಣ್ಣಿರಲಿ, ಹಾಲಿರಲಿ, ನೀರಿರಲಿ, ಏನ್ ಬೇಕಾದಿರಲಿ, ನೀ ಯಾವುದನ್ನ ಸೇವನಾ ಮಾಡ್ತಿಲ್ಲ ಅದನ್ನು ಮೊಟ್ಟ ಮೊದಲು ನನಗೆ ಅರ್ಪಣ ಮಾಡು ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಿ? ದಿನಾಲು ದೇವರ ಪೂಜೆ ಮಾಡ್ತೀರಿ ಮನೆಯಾಗ. ಆ ಮಾಡಿದ ರೊಟ್ಟಿ ಪಲ್ಯ ಅಂತೂ ನೀವು ದೇವರ ನೈವೇದ್ಯ ಹಿಡಿಯಂಗಿಲ್ಲ. ಬಹಳ ಒಂದಿಟ್ಟು ಸಕ್ಕರೆ, ಒಂದಿಟ್ಟು ಹಾಲು, ಒಂದಿಟ್ಟು ಸಣ್ಣ ವಾಟಕದ ಹಿಟ್ಟು ಆ ದೇವ್ರ ಮುಂದೆ ಇಟ್ಟು ಬಿಡ್ತೀರಿ. ಅದನ್ನ ದೇವರಿಗೆ ನೈವೇದ್ಯ ತೋರಿಸಿ ನೀವಾರ ಸ್ವೀಕಾರ ಮಾಡ್ತಾರೆ, ಅದನ್ನು ಮಾಡಂಗಿಲ್ಲ. ಅಲ್ಲೇ ಒಂದಿಟ್ಟು ಸಕ್ಕರೆ ದೇವರ ಮುಂದೆ ಹಾಕಿರ್ತೀರಿ, ಕಡೆ ಆ ಸಕ್ಕರೆ ಇರುವೆ ತಿಂದು ಹೋಗ ಪ್ರಸಾದನ, ನಿಮ್ಗೆ ತಿನ್ನಂಗೆ ಬರಂಗಿಲ್ಲ. ಇನ್ನು ದೇವರ ಮುಂದೆ ಹಾಲು ಸಕ್ಕರೆ ಹಾಕೊಂದು ಬಟ್ಲಾಗಿ ಇಟ್ಟಿರ್ತೀರಿ, ಅದು ಮುಂಜಾನೆಯಿಂದ ಸಂಸ್ಥೆ ಅಲ್ಲ ದೇವ್ರ ಮುಂದೆ ಅಲ್ಲೇ ಇರ್ತದೆ, ಎಲ್ಲ ಇರ್ತದೆ, ನಿಮ್ಮ ಮನೆ ಒಂದು ಬೆಕ್ಕ ಅಂತಿರ್ತದಲ್ಲ, ಅದು ಹೀಗೆ ಹುಡುಕಾಡ್ಕೋಂತ ಬರ್ತದ, ನೋಡ್ತದ ಪ್ರಸಾದ ನನಗೆ ಇಟ್ಟರೆ ಅಂತ ತಿಳ್ಕೊಂಡು ಪ್ರಸಾದ ಅದ ಸ್ವೀಕಾರ ಮಾಡ್ತದೆ, ನಿಮಗೆ ದಿನ ಪ್ರಸಾದ ಸಿಗಂಗಿಲ್ಲ. ಅಂದ್ರ ದೇವರಿಗಾಗಿ ಇಟ್ಟಿರ್ತಕ್ಕಂಥದ್ದನ್ನ ಸ್ವಲ್ಪ ಸ್ವೀಕಾರ ಮಾಡಬೇಕಂತಕ್ಕಂತ ಬುದ್ಧಿ ನಿಮಗೆ ಯಾಕೆ ಬರಂಗಿಲ್ಲ ಅಂದ್ರ ನೀವು ತಿನ್ನೋದ ಬ್ಯಾರೆ, ದೇವರಿಗೆ ಇಡೋದ ಬ್ಯಾರೆ, ಹಿಂಗಾಗಿ ಅದು ದೇವರಿಗೆ ನಿಮಗೆ ಸಂಬಂಧ ಇಲ್ಲದಂಗ ಆಗ್ಯದ. ಮನ್ಯಾಗ ದೇವರದ, ನಿಮ್ ಕೊಳ್ಳಾಗ ದೇವರದ ಇದ್ರೂ ಕೂಡ ಯಾಕೆ ಮನಸ್ಸು ಶುದ್ಧವಾಗ್ತಾ ಇಲ್ಲ ಅಂದ್ರ ಆ ಪದ್ಧತಿ ಪ್ರಕಾರವಾಗಿ ನಾವು ದೇವರ ಪೂಜೆ ಮಾಡಿ ನಾವು ಸ್ವೀಕರಿಸಬೇಕಾಗಿರ್ತಕ್ಕಂತ ಪದಾರ್ಥವನ್ನ ಮೊಟ್ಟ ಮೊದಲು ದೇವರಿಗೆ ಅರ್ಪಣ ಮಾಡಬೇಕು. ನಾನು ನನ್ನಂತಕ್ಕಂತ ಭಾವನಾ ಯಾವ ಸಮಯಕ್ಕೆ ಪದಾರ್ಥದಿಂದ ದೂರ ಆಗ್ತದ ಅವಾಗ ಅದು ಪರಿಶುದ್ಧವಾಗಿರ್ತಕ್ಕಂತ ಪ್ರಸಾದ ಅಂತ ಕರೆಸಿಕೊಳ್ತದ. ಅಂಥ ಪ್ರಸಾದವನ್ನ ಪ್ರತಿ ದಿನ ಕೂಡ ನಾವು ಸೇವನ ಮಾಡ್ತಾ ಹೋದ್ರೆ ಇವತ್ತು ಸೇವನ ಮಾಡಿರ್ತಕ್ಕಂತ 48ನೇ ದಿವಸಕ್ಕೆ ಮನಸ್ಸಾಗಿ ಶುದ್ಧ ಆಗ್ತದೆ. ಹೀಗೆ ದಿನಾಲು ಅದನ್ನ ನಾವು ಮಾಡ್ತಾ ಚಕ್ರಾಕಾರವಾಗಿ ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ. ಯಾವಾಗ ಮನಸ್ಸು ಶುದ್ಧವಾಗ್ತದೋ ಅವಾಗ ಶುದ್ಧನಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಹೋಗ್ಬೇಕಂತಕ್ಕಂಥ ವಿಚಾರ ಮನಸ್ಸಿನಾಗ ಬರ್ತಾ. ಅದಕ್ಕ ನಾ ಗೀತೆ ಒಂದು ಮಾತು ಹೇಳಿದ್ರೆ ಅವರು ಎಲ್ಲಾ ದೇವ್ರ ಕಡೆ ಯಾಕೆ ಬರಂಗಿಲ್ಲ ಜನರು ಅಂತ ಕೇಳಿದ್ರೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಹೇಳ್ತಾರೆ. ಈಗ ಸಾವಿರ ಸಾವಿರ ಮನುಷ್ಯರಿದ್ರು ಅಂದ್ರೆ ಆ ಸಾವಿರ ಮನುಷ್ಯರೊಳಗ ಒಬ್ಬವ ದೇವರ ಕಡೆ ಮುಖವಾಗಿ ಬರ್ತಾನಂತ. ಇನ್ನ ಅಂತ ಸಾವಿರ ಜನರೊಳಗ ಒಬ್ಬನ ಬಗ್ಗೆ ದೇವರ ಬಗ್ಗೆ ತಿಳ್ಕಾಗತ್ತೆ, ಇನ್ನೂ 99 ಮಂದಿ ಹಂಗ ಉಳಿತಾರ ಅಂತ ಹೇಳ್ತಾರ. ಈಗ ನೀವು ಮಕ್ಕಳಿಗೆ ಪ್ರೈಮರಿ ಒಳಗ ಸ್ಕೂಲ್ನೊಳಗ ಶಾಲೆಯೊಳಗ ಅಡ್ಮಿಷನ್ ಮಾಡಿಸ್ತೇವೆ. 1ನೇ ಕ್ಲಾಸಿಗೆ ಸುಮಾರು 1ನೇ ಕ್ಲಾಸಿನಾಗ 50-60 ಹುಡುಗರೆಲ್ಲ ಇರ್ತಾವ. ಪ್ರತಿಯೊಬ್ಬರು ಅಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ತಾರೆ, ಪ್ರವೇಶ ಮಾಡಿಸ್ತಾರೆ, ಎಲ್ಲರ ಹೆಸರು ಬರೆಸ್ತಾರೆ. ಒಂದು ವರ್ಷ ಆದ ಮೇಲೆ ಅದೇ 1ನೇ ಕ್ಲಾಸಿನ ಹುಡುಗರೇ 2ನೇ ಎತ್ತಕ್ಕೆ ಹೋಗ್ತಾವ. ಎಷ್ಟು ಮಂದಿ ಹೋಗ್ತಾರ ಅಂದ್ರೆ ಎಷ್ಟು ಮಂದಿ ಬರ್ತಾ ಇರ್ದು ಎಲ್ಲರಲ್ಲಿ ಹೋಗಂಗಿಲ್ಲ 2ನೇ ಕ್ಲಾಸಿಗೆ. ಅದ್ರಾಗ ಒಂದು ಅರ್ಧಮರ್ಧ ಅಲ್ಲೇ ಉಳಿತಾವ, ಅರ್ಧಮರ್ಧ ಮುಂದೆ ಹೋಗ್ತಾವ ತಾನಾಗಿ ಹೋದ್ರ. ಈಗ ತಾನಾಗಿ ಹೋಗಂಗಿಲ್ಲ, ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಿ ಹಾಕ್ತಾವ ಅಂದ್ರ ಅವ್ ನಡ್ಕೊಂತ ಮುಂದಿನ ಕ್ಲಾಸ್ ಹೋಗಂಗಿಲ್ಲ. ಅವು ಈ ಮಾಸ್ತರ ಹೊತ್ಕೊಂಡೋಗಿ 2ನೇ ಕ್ಲಾಸ್ ಅವನ ಕುಂಡರ್ಸ್ಬಿಡ್ತಾನ. ಅವನ್ ಎತ್ತಿ ಹಾಕೋದು ಹೊತ್ತು ಹಾಕೋದು ಅಂತ ಕರೀತಾರ. ಅದಕ್ಕೆ ಹಿಂಗ ಎಲ್ಲಿವರೆಗೆ ಎತ್ಕೊಂಡು ಹೋಗ್ತಾರಪ್ಪ ಅಂದ್ರ 1ನೇ ಎತ್ತಿಂದ 2ನೇ ಎತ್ತ 2ನೇ ಎತ್ತಿಂದ 3ನೇ ಎತ್ತ 3ರಿಂದ 4 5 6 ತನಕ ಎತ್ಕೊಂಡು ಹೋಗ್ತಾರ. ಅವನಿಗೆ ಮುಂದೆ 7ನೇ ಕ್ಲಾಸಿಗೆ ಹೋದ, ಪಬ್ಲಿಕ್ ಪರೀಕ್ಷೆ ಬಂತು ಅಂದ್ರೆ ಅಲ್ಲೇ ಕುಂತ ಬಿಡ್ತಾನ. ಮುಂದೆ ಹೋಗಂಗಿಲ್ಲ, ಹಿಂದೆ ಬರಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರ ತಾನ ನಡ್ಕೊಂತ ಹೋಗಿದ್ದ ಅಂದ್ರೆ ಮುಂದೆ ಹೋಗ್ತಿದ್ದವ. ಈಗ ತಂದೆ ತಾನ ಏನ್ ಅಪೇಕ್ಷೆ ಪಡೆದಪ್ಪ, ನನ್ನ ಮಗನ ಫೇಲ್ ಮಾಡಿದ್ರೆ ಮಾಸ್ತರ್ ನೋಡ್ ನಿನ್ ಹ್ಯಾಂಗ್ ಮಾಡ್ತಂತಾರೆ ಇವ್ರು. ನಮ್ ಮಗನ್ ಅಕಸ್ಮಾತ್ ನೀನ್ ಅಪಾಸ್ ಮಾಡಿದೆ ಅಂದ್ರೆ ನಮ್ ಊರಾಗ ಬರೋದಕ್ಕೆ ಕಷ್ಟ ಆಯ್ತು ನಿನಗಂತ ಬೆದರಿಕೆ ಹಾಕ್ಬಿಡ್ತಾರ. ಪಾಪ ಮಾಸ್ತರ್ ಅಂಜ್ ಏನ್ ಮಾಡ್ತಾರಪ್ಪ ಅಂದ್ರೆ ಎತ್ತಕ್ಕೊಂತ ಹೋಗಿ ಕುಂಡಿಸ್ಬಿಡ್ತಾರ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ, ಒಂದನೇ ಕ್ಲಾಸಿನಲ್ಲಿ ಪ್ರವೇಶ ಮಾಡಿರ್ತಕ್ಕಂತ ಎಲ್ಲಾ ಮಕ್ಕಳು ಮುಂದಿನ ಕ್ಲಾಸಿಗೆ ಹೋಗೋದಲ್ಲ ತಾವಾಗೇನೆ, ಅದ್ರಾಗ ಅರ್ಧ ಮರ್ಧ ಉಳಿತವ ಅರ್ಧ ಮರ್ಧ ಹೆಂಗ್ ಹೋಗ್ತವಲ್ಲ, ಹಾಗ ಕೇಳಾಕ ಬಂದಿರತಕ್ಕಂತ ಸಾವಿರ ಜನರೊಳಗ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಸ್ವಲ್ಪ ತಿಳಿದಂಗಾಗ ಈ ಕಡೆ ಅಭಿಮುಖವಾಗಿ ಬರ್ತಾನಂತ. ಊರಾಗ ಸಾವಿರ ಜನರಿದ್ರೆ ಸಾವಿರ ಪೈಕಿ ಒಬ್ಬ ಬರ್ತಾನೆ, ಬಂದವ್ರ ಪೈಕಿ ಸಾವಿರ ಪೈಕಿ ಒಬ್ಬನ ಸ್ವಲ್ಪ ಸ್ವಲ್ಪ ತಿಳಿತಂತ ಮಾತು ಹೇಳ್ತಾನೆ. ಅದಕ್ಕಾಗಿ ಲಕ್ಷ ಲಕ್ಷ ಜನರು ಈ ಸಂಸಾರದಲ್ಲಿ ಜೀವಾತ್ಮರಾಗಿ ಹುಟ್ಟಿ ಬಂದಿದ್ರು ಕೂಡ ಎಲ್ಲರೂ ದೇವರ ಕಡೆ ಯಾಕೆ ಮುಖ ಆಗಂಗಿಲ್ಲ ಅಂತ ಕೇಳಿದ್ರೆ ಮನಸ್ಸು ಶುದ್ಧ ಇರಂಗಿಲ್ಲ ಅಂತ. ಅದಕ್ಕೆ ಯಾವಾಗ ಮನಸ್ಸು ಶುದ್ಧವಾಗ್ತದ ಅವಾಗ ದೇವರ ಕಡೆ ಮನುಷ್ಯ ಅಭಿಮುಖ ಆಗ್ತಾನೆ ಹೊರತಾಗಿ ಅಲ್ಲಿವರೆಗೆ ಆಗಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಈ 101ನೇ ಸ್ಥಳದೊಳಗ ನಾವು ದೇವರ ಜೊತೆಗೆ ಸಮರಸವಾಗುವಂತದಿದ್ರು ಕೂಡ ಮೊದಲನೇ ಸ್ಥಳಕ್ಕೆ ನಾವು ಬಂದ್ವಿ ಅಂದ್ರೆ ಮುಂದಿನ ಸ್ಥಳಕ್ಕೆ ಅವಶ್ಯವಾಗಿ ಹೋಗಿ ನಾವು ಮುಟ್ಟೇ ಮುಟ್ತೀವಿ. ಆದ್ರೆ ಯಾವ ಮನುಷ್ಯ ಮೊದಲನೇ ಸ್ಥಳಕ್ಕ ಬಂದಿಲ್ಲ ಅಂದ್ರೆ ಎಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಈ ಸಿದ್ಧಾಂತ ಶಿಖಾಮಣಿಯ ಮೊದಲನಾಗಿರ್ತಕ್ಕಂಥ ಸ್ಥಳಕ್ಕೆ ನಾವು ಪಿಂಡಸ್ಥಳ ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ. ಈ ಪಿಂಡಸ್ಥಳದ ಮುಖ್ಯ ಲಕ್ಷಣ ಅಂದ್ರೆ ತನ್ನ ಆಹಾರ, ತನ್ನ ವಿಹಾರ, ತನ್ನ ವ್ಯವಹಾರ ಇವೆಲ್ಲವುಗಳ ಮುಖಾಂತರವಾಗಿ ತನ್ನನ್ನು ಪರಿಶುದ್ಧನಾಗಿ ಮಾಡಿಕೊಂಡು ಪರಮಾತ್ಮನ ಕಡೆಗೆ ಮುಖವಾಗಿರ್ತಕ್ಕಂಥ ಏನು ಸಾಧಕ ಅದನ ಅವನಿಗೆ ಪಿಂಡಸ್ಥಳಿ ಪಿಂಡಸ್ಥಳಿ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ ಪಿಂಡಸ್ಥಳದಲ್ಲಿ ಬಂದಿರತಕ್ಕಂಥ ಸಾಧಕ ಒಮ್ಮೆ ದೇವರ ಕಡೆ ಮುಖ ಆದ ಅಂದ್ರೆ ದೇವರು ಅವನು ಬಿಡಂಗಿಲ್ಲ. ಆದರೆ ಯಾರ ದೇವರ ಕಡೆಗೆ ಬೆನ್ ಮಾಡಿಕೊಂಡು ನಿಂತ್ಕೊಂಡು ಅವರ ಕಡೆಗೆ ದೇವರು ಏನು ಮಾಡಂಗಿಲ್ಲ, ಸುಮ್ಮನೆ ಬಿಟ್ಟು ಬಿಡ್ತಾನೆ, ಹೋಲಿ ಎದ್ದು ಸೋಕರ್ ಹೋಲಿ ಅಂತ. ಒಮ್ಮೆ ಹೊಳ್ಳಿ ನಿಂತ್ಕೊಂಡ ಅಂದ್ರೆ ಅವನ ದೇವರು ಉದ್ಧಾರ ಮಾಡ್ತಾನ, ಗುರು ಉದ್ಧಾರ ಮಾಡ್ತಾನೆ. ಹಾಗೆ ನಮ್ಮ ಶಕಾಪುರ ಸ್ವಾಮಿಗಳವರು ಈ ನಾಡಿನ ಭಕ್ತರನ್ನ ಈ ತಪೋವನ ಕಡೆಗೆ ಮುಖವಾಗಬೇಕು, ಇವರು ಗುರು ಕಡೆಗೆ ಮುಖವಾದ್ರೆ ಅಂದ್ರೆ ಮುಕ್ತಿ ಅನ್ನುವಂತ ಸಿಗತ ಜೀವನ ಸದ್ಗತಿ ಆಗತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಬಹಳ ಕಷ್ಟಪಟ್ಟು ಪ್ರಚಾರ ಮಾಡಿ ಪ್ರಸಾರ ಮಾಡಿ ಈ 18 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ. ಅದರಾಗ 7 ದಿನ ಹೋದುವಿಗಾಲೆ, ಒಂದು ವಾರ ಮುಗಿದು ಹೋಗ್ಯದ. ಇನ್ನು ಉಳಿದಿರ್ತಕ್ಕಂತ 11 ದಿನಗಳಲ್ಲಿ ಎಷ್ಟು ಮೆಟ್ಲ ಏರಾಕ ಸಾಧ್ಯವೋ ಅಷ್ಟು ಏರೋಣ, ಉಳಿದದ್ದು ದೇವರ ಕಡೆಗೆ ಬಿಟ್ಬಿಡೋಣ, ತಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಮಾತನ್ನು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಮುಂದಿನ ದಿನ ಲಾಭವನ್ನು ಪಡ್ಕೋಬೇಕಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ.

ಕರ್ತವ್ಯಮೇವ ತ್ವಯಾ. ಬಹುವಿಧ ಪರಿತೋಷ ಬಾಷ್ಪಪೂರಸ್ಫುರತ್ ಬಾಷ್ಪಸ್ಫುಟ್ಪುಲಕಾಂಚಿತ ಚಾರು ಭೋಗ ಭೂಮಿಂ ಚಿರಪದ ಪದಕಾಂಕ್ಷಿ ಸೇವ್ಯಮಾನಾಂ ಪರಮ ಸದಾಶಿವ ಭಾವನಾಂ ಪ್ರಪದ್ಯೆ. ಅಮಿತಂ ಮುದಮೃತಂ ಮುಹುರ್ದುಹಂತಿಂ ವಿಮಲ ಭವತ್ಪದ ಗೋಷ್ಠಮಾವಸಂತಿಂ ಸದಯ ಪಶುಪತೆ ಸುಪುಣ್ಯ ಪಾಕಾಂ ಮಣಿ ಮಮ ಪರಿಪಾಲಯ ಭಕ್ತಿ ಧೇನು ಮೇಕಾಂ. ಜಡತಾ ಪಶುತಾ ಕಲಂಕಿತಾ ಕುಟಿಲಚರತ್ವಂ ಚ ನಾಸ್ತಿ ಮಯಿ ದೇವೋ.

ಸಂಜಾತೇವಿಧಂ ಯಶ್ಚಿಂದ್ರಾಕ್ಷೇ ಬ್ರಹ್ಮರಾಜಾದಿತ್ಯ ನಾಸ್ತಿ ಪಶ್ಚಿಮ ಯದೋ ಬಂದೇ ಜಾತೋ

ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನಂ ದದ ಜನ

ಭಾಸ್ಕರಾಯ ನಮಃ. ಓಂಕಾರಾದ್ರಿ ಗುಹಾರತ್ನ ಪ್ರದೀಪಾಯ ನಮಃ. ಓಂಕಾರ ಮುಕ್ತಾಭರಣ ತರಳಾಯ ನಮಃ. ಓಂಕಾರ ವಿಮಲಾದರ್ಶ ಬಿಂಬಿತಾಯ

ಓಂಕಾರ ಸುಮಷತ್ಪದಾಯ ನಮಃ. ಓಂಕಾರ ಭಾನುಕಿರಣಾಯ ನಮಃ. ಓಂಕಾರ ಕಮಲಾಕರಾಯ ನಮಃ. ಓಂಕಾರ ಪೇಟಕಮನಗೆ ನಮಃ.

0: ओम नमः शिवाय।
1: यू आर लिसनिंग टू शैवम.org रेडियो, द 24/7 स्पिरिचुअल चैनल फ्रॉम शैवम.org।
2: ஓம் நம சிவாய். டியர் லிசனர்ஸ் ஆஃப் Shaivam.org, யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
3: குருப்யோ நம. எல்ல மகனியர்களிகளிகோ நமஸ்கார. நாவு திருஞான சம்பந்தர் அவர சரித்திரையன்னு முந்துவரிசா இதுவே. ಕಳೆದ ವಿಡಿಯೋನಲ್ಲಿ ನಾನು ಇವರ ಚರಿತ್ರೆಯನ್ನು ಹೇಳುವಾಗ ಕೆಲವು ಅಂಶಗಳನ್ನು ನಾನು ಬಾಲಾಜಿ ಭಾಗವತರ್ ಅವರ ಉಪನ್ಯಾಸದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡಿದ್ದೆ. ಅದರಂತೆಯೇ ಹಾಗೇನೆ ಆ ವಿಡಿಯೋನಲ್ಲಿ ಹಾಡಿದ ಒಂದು ಪದ್ಯದ ಒಂದು ಟ್ಯೂನನ್ನು ಶ್ರೀಮತಿ ವಿಜಯಲಕ್ಷ್ಮಿ ಅನ್ನುವರ ಇದರಿಂದ ನಾನು ಗ್ರಹಿಸಿದ್ದೇನೆ. ಇದಕ್ಕಾಗಿ ಆ ಇಬ್ಬರು ಮಹನೀಯರುಗಳಿಗೂ, ಅಂದರೆ ಬಾಲಾಜಿ ಭಾಗವತರ್ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ರಾಜಾರಾಮ್ ಅನ್ನುವವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಮೊದಲು ತಿಳಿಸುವುದಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಈ ದಿವಸದ ವಿಡಿಯೋ ಪ್ರಾರಂಭಿಸುವಾಗ ಮಾಮೂಲಾಗಿ ಯಥಾ ಪ್ರಕಾರ ಒಂದು ಸಂಸ್ಕೃತದ ಸುಭಾಷಿತದೊಂದಿಗೆ ಪ್ರಾರಂಭಿಸ್ತೇನೆ. ಹೀಗಿದೆ ಅದು: ಅಧಮಃ ಧನಮಿಚ್ಛಂತಿ, ಧನಂ ಮಾನಂ ಚ ಮಧ್ಯಮಃ, ಉತ್ತಮಃ ಮಾನಮಿಚ್ಛಂತಿ, ಮಾನೋಹಿ ಮಹತಾಂ ಧನಂ. ಈ ಸುಭಾಷಿತದ ಅರ್ಥ ಏನು ಅಂತಂದರೆ, ಸಾಮಾನ್ಯ ವರ್ಗದ ಜನಗಳು ಐಶ್ವರ್ಯವನ್ನು ಬಯಸ್ತಾರೆ, ಹಣವನ್ನು ಬಯಸ್ತಾರೆ ಅಷ್ಟೇ. ಆದರೆ ಮಧ್ಯಮ ವರ್ಗದ, ಸ್ವಲ್ಪ ಉತ್ತಮರಾದಂತಹ ಮಧ್ಯಮ ವರ್ಗದ ಜನರು ಬರೀ ಹಣವನ್ನೇ ಅಲ್ಲ, ಐಶ್ವರ್ಯವನ್ನೇ ಅಲ್ಲ, ಅದರ ಜೊತೆಗೆ ಮಾನವನ್ನು ಕೂಡ ಅಪೇಕ್ಷಿಸ್ತಾರೆ. ಮಾನ ಅಂತಂದರೆ ಇಲ್ಲಿ ರೆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಉತ್ತಮವಾದ ಜನರು ಏನನ್ನು ಅಪೇಕ್ಷಿಸ್ತಾರೆ ಅಂತಂದರೆ, ಅವರಿಗೆ ಧನ ಬೇಕೇ ಆಗಿಲ್ಲ, ಮಾನಮಿಚ್ಛಂತಿ, ಅವರಿಗೆ ಗೌರವವೇ ಮುಖ್ಯ. ಯಾಕೆ ಅಂದರೆ ಗೌರವ ಅನ್ನೋದೇ ಒಂದು ಉತ್ತಮವಾದ ಐಶ್ವರ್ಯ. ಆದ್ದರಿಂದ ಉತ್ತಮವಾದ ಜನರು ಮಾನವನ್ನೇ ಸೆಲೆಕ್ಟ್ ಮಾಡ್ಕೋತಾರೆ, ಅಪೇಕ್ಷಿಸ್ತಾರೆ. ಹೀಗೆ ಈ ಸುಭಾಷಿತದ ಅರ್ಥ. ಇವಾಗ ನಮ್ಮ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾ ಹೇಳಿದ್ದೆ, ತಿರುಜ್ಞಾನ ಸಂಬಂಧರವರು ಮಧುರೈಗೆ ಬಂದಾಗ, ಪಾಂಡ್ಯರಾಜನೆಯ ರಾಜಧಾನಿಗೆ ಬಂದಾಗ ಶ್ರವಣರುಗಳೆಲ್ಲ ಏನು ಮಾಡಿದ್ರು ಅಂತಂದರೆ, ಅವರ ಮೇಲೆ ಇವರಿಂದ ನಮಗೆ ತೊಂದರೆ ಆಗುತ್ತೆ, ನಮ್ಮ ಮತಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರ ಅನುಯಾಯಿಗಳು ಎಲ್ಲ ಉಳಿದಿದ್ದ ತಂಗಿದ್ದ ಗುಡಾರಿಗಳಿಗೆಲ್ಲ ಬೆಂಕಿ ಇಡಿಸಿಬಿಟ್ರು. ಆ ಬೆಂಕಿ ಇಡೋದಕ್ಕೆ ಕಾರಣ ಆ ಗೂಣುಪಾಂಡ್ಯ ರಾಜನೇ. ಇದನ್ನು ಹೇಳಿದ್ದೆ ನಾನು. ಇವರ ರಾಜ್ಯದಲ್ಲಿ ಮುಖ್ಯವಾಗಿ ಮಂತ್ರಿಯಾಗಿದ್ದರು ಕುಲಚಿರೈ ನಾಯನಾರವರು. ಇವರ ಬಗ್ಗೆ ನಾನು ಹೇಳಿದ್ದೇನೆ ಈಗಾಗಲೇ ತಿರುನಾವುಕರ್ಸರವರ ವಿಡಿಯೋದಲ್ಲಿ ಕುಲಚಿರೈ ನಾಯನ ಅವರ ಬಗ್ಗೆ ಹೇಳಿದ್ದೇನೆ. ಇವಾಗಲೂ ಒಂದೆರಡು ಮಾತು ಹೇಳ್ತೇನೆ. ಇವರು ಮಹಾಶಿವಭಕ್ತರು ಮಾತ್ರವಲ್ಲದೆ, ಶಿವಭಕ್ತರು ಅವರುಗಳನ್ನು ಸೇವೆಯನ್ನು ಮಾಡುವುದೇ ಒಂದು ಧ್ಯೇಯವಾಗಿ ಇಟ್ಕೊಂಡಿದ್ದು. ಶಿವಭಕ್ತರು ಅವರು ಎಂಥ ಜಾತಿಯವರಾದರೂ ಸರಿ, ಶಿವಭಕ್ತರು ಯಾವ ಜಾತಿಯವರಾದರೂ ಜಾತಿ ಭೇದವಿಲ್ಲದೆ ಅವರಿಗೆ ಮನಸಾರೆ ಸೇವೆ ಮಾಡ್ತಾಯಿದ್ರು. ಅವರು ಉನ್ನತ ಪದವಿಯಲ್ಲಿದ್ದ ಮಂತ್ರಿಗಳು, ಐಶ್ವರ್ಯವಂತರು, ಅದನ್ನೆಲ್ಲ ಮರೆತು ಬಿಡ್ತಾ ಇದ್ದರು. ಶಿವನ ಭಕ್ತರ ಸೇವೆಯೇ ಶಿವನ ಸೇವೆ ಅಂತ ನಂಬಿ ಅವರು ಶಿವಸೇವೆಯನ್ನು ಆ ಥರ ಅವರ ಶಿವಭಕ್ತರಿಗೆ ಸೇವೆ ಮಾಡ್ತಾ ಇದ್ದಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕುಲಚಿರೈ ನಾಯನಾರವರು. ಆ ರಾಜನ ಪತ್ನಿಯವರು, ಆಕೆ ಕೂಡ ಮಹಾಶಿವಭಕ್ತೆ. ಅವರಿಗೆ ವ್ಯಥೆ, ಅವರಿಗೆ ಇವರಿಗೆ ಮಾತ್ರ ಇವ ಈ ಕುಲಚಿರೈ ನಾಯನಾರ ಇಬ್ಬರಿಗೂ ಏನು ವ್ಯಥೆ ಅಂತಂದರೆ, ಈ ರಾಜ್ಯದಲ್ಲಿ ಶೈವ ಮತ ಸಂಪೂರ್ಣವಾಗಿ ದಮನವಾಗಿದೆ, ಮರ್ದನವಾಗಿದೆ, ಬರೀ ಶ್ರವಣರ ಹಾವಳಿಯಾಗ್ಬಿಟ್ಟಿದೆ. ಅಂದರೆ ಏನಾಗಿದೆ ಆ ರಾಜ್ಯದಲ್ಲಿ, ಒಂದು ಶಿವನ ದೇವಸ್ಥಾನವಿಲ್ಲ, ಎಲ್ಲ ದೇವಸ್ಥಾನಗಳನ್ನು ನಾಶಪಡಿಸಿ ಶ್ರವಣರುಗಳ ದೇವನಲ್ಲಿ ಕೂಡಿಸಿ ಮೆರೀತಾ ಇದ್ದಾರೆ. ಯಾರು ಕೂಡ ಶಿವಭಕ್ತರು ವಿಭೂತಿ ಧರಿಸುವಂತಿಲ್ಲ, ಶಿವನ ಹೆಸರನ್ನು ಹೇಳುವಂತಿಲ್ಲ. ಹಾಗೇನಾದರೂ ಒಂದು ವೇಳೆ ಹೇಳಿದರೆ ಅವರಿಗೆ ಶಿಕ್ಷೆ. ಈ ಥರ ಒಂದು ಪರಿಸ್ಥಿತಿ ಆ ರಾಜ್ಯದಲ್ಲಿ ಉಂಟಾಗಿದೆ. ಇವರಿಗೆ ಮಂತ್ರಿಯವರಿಗೆ ಮತ್ತು ರಾಣಿಯವರಿಗೆ ಇದರ ಬಗ್ಗೆ ಬಹಳ ಚಿಂತೆಯಾಗಿ ತಿರುಜ್ಞಾನ ಸಂಬಂಧರವರು ವೇದಾರಣ್ಯದಲ್ಲಿ ಇದ್ದಾಗಲೇ ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಬಂದು ಮತ್ತೆ ಶೈವ ಮತವನ್ನು ಸ್ಥಾಪಿಸಿ ಅಂತ ಹೇಳಿ ಅದರಂತೆ ತಿರುಜ್ಞಾನ ಸಂಬಂಧರವರು ಈಗ ಮಧುರೆಗೆ ಬಂದಿದ್ದಾರೆ, ರಾಜ್ಯಕ್ಕೆ ಬಂದಿದ್ದಾರೆ. ಈ ನಮ್ಮ ಶೇಖಿಯಾರವರು ಈ ರಾಣಿಯವರ ಬಗ್ಗೆ ಬಹಳ ಉತ್ತಮವಾದ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಅವರು ಮಂಗೈಕರ್ಸಿ ಅಂತ ಆಮೇಲೆ ಕರೆಸ್ಕೊಳ್ತಾರೆ. ಇವರು ಚೋಳ ರಾಜ್ಯದಿಂದ ಬಂದಂತಹ ಹೆಣ್ಣುಮಗಳು, ಚೋಳ ರಾಜ್ಯದಿಂದ ಬಂದು ಇಲ್ಲಿ ಪಾಂಡ್ಯರಾಜನನ್ನು ಮದುವೆ ಆಗಿರೋಂಥ ಸಾಧ್ವಿ. ಇವರನ್ನು ನಮ್ಮ ಶೇಖಿಯಾರವರು ಹೇಗೆ ಹೊಗಳ್ತಾರೆ ಅಂತಂದರೆ, ನಮ್ಮ ದೇವರು ಇವರು, ಎಂಗಳ್ ದೈವಂ ಅಂತ ಹೇಳ್ತಾರೆ. ಮತ್ತು ಈ ರಾಣಿಯವರಿಗೆ ಯಾರು ನಮಸ್ಕಾರ ಮಾಡ್ತಾರೋ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೋ ಅವರಿಗೆ ನಾನು ನಮಸ್ಕಾರ ಮಾಡ್ತಾನೆ ಅಂತ ಶೇಖಿಯಾರು ಹೇಳಿದ್ದಾರೆ. ತಿರುಜ್ಞಾನ ಸಂಬಂಧರವರು ಕೂಡ ಇವರಿಬ್ಬರ ವಿಷಯದಲ್ಲೂ, ಅಂದರೆ ರಾಣಿಯವರ ಬಗ್ಗೆ ಮತ್ತು ಕುಲಕ್ಷೀರನಾರಾಯಣರವರ ಬಗ್ಗೆ ಒಂದು ಪದ್ಯದಲ್ಲಿ ರಚಿಸಿ, ಒಂದು ಪದ್ಯದಲ್ಲಿ ಇವರನ್ನು ಸ್ತುತಿಸುವುದು, ಮತ್ತೊಂದರಲ್ಲಿ ಕುಲಕ್ಷೀರನಾರಾಯಣರನ್ನು ಸ್ತುತಿ, ಹೀಗೆ ಪದ್ಯವನ್ನು ರಚಿಸಿ ಹಾಡಿ ಇವರ ಹಿರಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈ ಥರ ಶೇಖಿಯಾರವರು ಇವರನ್ನು ಹೊಗಳ್ತಾ ಇದ್ದಾರೆ, ಸ್ತುತಿ ಪ್ರಶಂಸಿಸ್ತಾ ಇದ್ದಾರೆ. ಮತ್ತು ಈಕೆ ಎಂಥವರು, ರಾಣಿಯವರು ಆಗಿದ್ದರೂ ಕೂಡ, ಆ ಸಾಧ್ಯವಾಗಿ ರಾಣಿಯ ಪಟ್ಟದಲ್ಲಿಯೂ ಇದ್ದಾರೆ, ಆತನ ಧರ್ಮಪತ್ನಿಯಾಗಿದ್ದು ಕೂಡ ಶಿವಭಕ್ತಿಯನ್ನು ಕೂಡ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇವರು ಒಂದು ಗಮನಿಸಿ ಹೊಗಳಿದ್ದಾರೆ ಶೇಖಿಯಾರವರು. ಇದು ನಿಜವಾಗಿಯೂ ಮೆಚ್ಚತಕ್ಕದ್ದೇ. ಯಾಕೆಂದರೆ ಅಲ್ಲಿ ರಾಜನೂ ಕೂಡ ಆ ಮತಕ್ಕೆ ಬದಲಾಗಿರೋದ್ರಿಂದ ಹೆದರ್ಕೋಬೇಕಾಗಿದೆ, ಶಿವನಾಮವನ್ನು ಹೇಳೋಕ್ಕಾಗಲಿ ವಿಭೂತಿ ಧರಿಸೋದಕ್ಕಾಗಲಿ ಹೆದರ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಇವರು ಶಿವಭಕ್ತಿಯನ್ನೂ ಬಿಡಲಿಲ್ಲ, ತಾವು ಪತ್ನಿಯಾಗಿರುವಂಥ ಆ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅಂತ ಶೇಖಿಯವರು ಬಹಳ ಪ್ರಶಂಸೆ ಮಾಡಿದ್ದಾರೆ. ಶೇಖಿಯಾರವರು ಮಂಗಯ್ಯರ್ಕರ್ಸಿಯವರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಅನ್ನೋದನ್ನು ಇದುವರೆಗೆ ಕೇಳಿದ್ವು. ಪಂಪಾ ವಿರೂಪಾಕ್ಷನ ಭಕ್ತನಾದ ಹರಿಹರ ಕವಿಯು ಈಕೆಯ ಬಗ್ಗೆ ಏನಂತ ಪ್ರಶಂಸಿಸಿದ್ದಾರೆ ನಾವು ಸ್ವಲ್ಪ ಕೇಳೋಣ. ಈಕೆಯ ಬಗ್ಗೆ ರಗಳೆ ರಚಿಸಿರುವ ಹರಿಹರ ಅವರು ಈ ಥರ ಹೇಳ್ತಾರೆ. ಆತಂಗೆ ಮಹಾದೇವಿ ಪದದಿಂ ಖ್ಯಾತ ಪಟ್ಟ ಮಹಿಷಿ ಘನ ಪದದಿಂ ಎಸೆವ ಪಾಂಡ್ಯ ಮಹಾದೇವಿ ಅಣಿಪ್ಪಳು ವಸಿಮತೆಯಳು ಸ್ತ್ರೀರೂಪದೊಳಿಪ್ಪಳು ಚೋಳಭೂಪ ಕುಲವರ್ಧನ ಎನಿಪಳು ಬಾಲನೇತ್ರಂ ಮನದೊಳು ನೆನೆವಳು ಸಿರಿಯುಪ್ಪಿನ ಕಡಲೊಳು ಪುಟ್ಟಿರೆ ತಾನೂರು ನಿರ್ಮಳ ಕುಲದೊಳು ಪುಟ್ಟುತ್ತಾ ಅತಿಭೂಭದ ಗುಣಿ ಲಕ್ಷ್ಮಿ ಎನುತ್ತಂ ಮತಿಮಿಗೆ ಬಹುಜನ ಭಾಗ್ಯ ಎನುತ್ತಂ ಸ್ಥಿರಭಾವದೊಳಾಯಿಪ್ಪೆಂ ಮುದದೊಳು ವರನೊರ್ವನೆ ಮುತ್ತರಿಯಂ ಮನದೊಳು ಎಂದೆನುತಂ ತಾಂ ಸಿರಿಯಂ ಗೆಲುತಂ ಚಂದದಿಂದೆ ಶಿವಭಕ್ತಿಯೊಳಿರುತಂ ಬಸಿತ ಮನಲ್ಲದೆ ಪಣೆಯೊಳು ಪೂಸಳು ಲಸಿತ ಶಿವಾರ್ಚನೆ ಎಲ್ಲದೆ ಮಾಡಳು ಮತ್ತಾಕೆಯ ಚಿತ್ತಂ ಶಿವನತ್ತರು ಬಿತ್ತರದಿಂ ಕಾಯಂ ಪತಿಯತ್ತಲು ನೋಟಂ ಪತಿಯೊಳು ಕೂಟಂ ಶಿವನೊಳು ಮಾಟಂ ಗೃಹದೊಳು ಬೇಟಂ ಹರನೊಳು ಸಂಧ್ಯಾದೇವತೆಯಳು ಜಗದ್ವಂದ್ಯಳು ಸಂಧ್ಯಾ ನಟನರ್ಚನೆಯೊಳು ವಂದ್ಯಳು ಮುಕುರದ ಕಾಂತಿಯ ತೆರೆದೊಳು ತನ್ನಳು ಸಕಲ ಭಾವಮಂ ತೋರ್ಪಡು ಮುದದೊಳು ನೋಡಿದರಂ ಪಾವನಮಂ ಮಾಳ್ಪಳು ಬೇಡದರ್ಗೆ ಸುರಧೇನು ವದಪ್ಪಳು ಭಾಷೆಗಳಿಂ ಭಾರತೀಯಂ ಮಿಗುವಳು ವೇಷದಿಂದ ರತಿಯರಮಂ ಪಳಿವಳು ಪರಹಿತ ಗುಣದಿಂ ಧರೆಯಂ ಜರೆವಳು ಚರಿತದೊಳಮ ಅರುಂಧತಿಗೆ ಎಣಯಪ್ಪಳು ವಿಭವದೊಳಾ ಶಚಿಯಂ ಗಹಗಹಿಪಳು ಶುಭರುಚಿಯಂ ರೋಹಿಣಿಯಂ ಗೆಲುವಳು ನುಡಿಯಳೊಗಮ್ಮ ಅಮೃತದ ಸರಿಯಂ ಸುರಿವಳು ನಡೆಗಳೊಳಂ ಹಂಸಗಳಂ ಗೆಲುವಳು ಬಡನುಡುವಿಂ ಸಿಂಹಗಳ ಗೆಲುವಳು ತೊಡೆಗಳ ರುಚಿಯಂ ಬಾಳೆಯ ಪಳಿವಳು ದೈವ ಪದಂಗಳನುರೆ ಪಾಲಿಸುವಳು ದೈವಗಣನಮಂ ಸಾಲೆ ಮನ್ನಿಸುವಳು, ಶಿವನಲ್ಲದೆ ಬೇರೊಂದಂ ನೆನೆಯಳು, ತ್ವವೇ ಪಂಕ್ಷಾಕ್ಷರಮಲ್ಲದೆ ನುಡಿಯಳು, ಘನ ಶಿವ ಪೂಜೆಯನಲ್ಲದೆ ನೋಡಳು, ವಿನಯದೊಡೀಶನಲ್ಲದೆ ಬೇಡಳು, ಶಿವಪ್ರಸಾದ ಮುಲ್ಮಲ್ಲದೆ ಕೊಳ್ಳಳು, ಭವಪಾಶಂಗಳ ಬಲೆಯೊಳು ನಿಲ್ಲಳು, ಪತಿಯ ಮನಕ್ಕುರೆ ಹಿತವೇನಿಯಪ್ಪಳು ಹಿತವೇನಿಪ್ಪಳು, ಸತಿಯರ ಬಳಗಕ್ಕೆ ತಿಲಕವೆನಿಪ್ಪಳು, ನಿಜಪತಿಯನಿಪ ಪಾಂಡೆಗೆ ನಲವಿಂ ಸುಜನಸ್ತುತೆ, ಸದ್ಭಕ್ತಿಯ ನೊಲವಿಂ ಬೋಧಿಸಿ ತಾತನ ಭಕ್ತನ ಮಾಡಲು, ಬಾಧೆಯಿಲ್ಲದಿಪ್ಪಿರವಂ ತೋರಲು, ಜ್ಞಾನ ಮುನೀಂದ್ರ ನನ್ನಲ್ಲಿಗೆ ಕರಸುತೆ, ಮಾನಿನಿಯವರಂ ಸಲೆ ಸತ್ಕರಿಸುತೆ, ನಿಜಪತಿ ಚಿರತ ಮನಿವರಿಗೆ ಪೇಳುತೆ, ಗಜಭಜಿಸುವ ಜಿನಮತಮಂ ಪೇಳುತೆ, ಸುಮ್ಮನಿರಲು ಜ್ಞಾನೇಶಂ ಕೇಳುತೆ, ಮುಕ್ಕಣ್ಣನ ದೀಕ್ಷೆ ಎನತಿ ನಲವಂ ಕೊಟ್ಟ ಜ್ಞಾನ ಮುನಿಷಂ ಪೋಗರು. ಈ ರೀತಿ ಆಕೆಯ ವರ್ಣನೆಯನ್ನು, ಆಕೆಯ ಶಿವಭಕ್ತಿಯನ್ನು ಮತ್ತು ಪತಿಭಕ್ತಿಯನ್ನು, ಪತಿಯೂ ಜೈನ ಮತದವನಾದರೂ ಕೂಡ, ಶ್ರಮಣ ಮತಕ್ಕೆ ಸೇರಿದವನಾದರೂ ಕೂಡ ಅವನಲ್ಲಿಯೂ ಭಕ್ತಿ ಇಟ್ಟು ಶಿವನ ಭಕ್ತಿಯಲ್ಲೂ ಇದ್ದು ಹೀಗೆ ಆಕೆ ಇದ್ದಳು ಅಂತ ಈ ಹರಿಹರ ಕವಿಯವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವಿಲ್ಲಿಗೆ ಗಮನಿಸುವುದು ಸೂಕ್ತ ಅಂತ ನನಗೆ ಅನಿಸಿದೆ. ಈಗ ನಾನು ಹೇಳಿದ ಈ ಪದ್ಯಗಳ ಸಾಲುಗಳು ನಮ್ಮ ಬಹಳ ಬೇಕಾದ ಸ್ನೇಹಿತರಾದಂಥ ಕಡಬ ಸುಬ್ರಹ್ಮಣ್ಯಂ ಅವರು ನನಗೆ ಪುರಾತನ ರಗಳೆಗಳು ಅನ್ನೋ ಪುಸ್ತಕವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕದಿಂದ ಈ ಸಾಲುಗಳನ್ನು ಹೇಳಿದ್ದೇನೆ. ಅವರ ಈ ಸೌಜನ್ಯತೆಗಾಗಿ ನಾನು ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ತಿರುಜ್ಞಾನ ಸಂಬಂಧರು ಇಲ್ಲಿಗೆ ಮಧುರೈಗೆ ಬಂದಿದ್ದಾರೆ. ಬಂದಾಗ ಇವರಿಗೆ ಕುಲಚಿರೈ ನಾಯನಾರ್ ಅವರು ಬಹಳ ಒಳ್ಳೆಯ ಸ್ವಾಗತವನ್ನು ಏರ್ಪಾಡು ಮಾಡಿದ್ದಾರೆ. ಸ್ವಾಗತವನ್ನು ಏರ್ಪಾಡಿ ಅವರೆಲ್ಲ ತಂಗಿದ್ದಾರೆ. ತಂಗಿರಬೇಕಾದ್ರೆ ಈ ಸಮಾಚಾರ ಶ್ರಮಣರಿಗೆ ಹೋಯಿತು. ರಾಜನಿಗೆ ದೂರು ಕೊಟ್ಟರು, ಈ ಥರ ಈ ಒಬ್ಬ ಹುಡುಗ, ಏನೋ ಬ್ರಾಹ್ಮಣ ಹುಡುಗ ಯಾರೋ ಬಂದಾಗಿದೆ, ದೊಡ್ಡ ಮಹಾಮಹೇನವಂತೆ ನಮ್ಮ ಧರ್ಮಕ್ಕೆ, ಶ್ರಮಣ ಧರ್ಮಕ್ಕೆ ಆಘಾತ ಉಂಟವಾಗುತ್ತಂತೆ ಕಾಣ್ತಾ ಇದೆ. ಆದ್ದರಿಂದ ಈತನನ್ನು ಈವಾಗಲೇ ಚಿವುಟಿ ಮುಗಿಸಿಬಿಡಬೇಕು ಅಂತ ರಾಜನಿಗೆ ದೂರು ಕೊಟ್ಟು ಅವರು ತಂಗಿದ್ದ ಜಾಗಗಳು, ಗುಡಾರಗಳಿಗೆಲ್ಲ ಬೆಂಕಿ ಇಟ್ಟುಬಿಟ್ರು ರಾಜ ಆಜ್ಞೆಯನ್ನು ಪಡೆದು. ಇದರವರೆಗೆ ನಾನು ಹೇಳಿದ್ದೇನೆ. ಆಗ ಏನಾಯಿತು, ಬೆಂಕಿ ಇಟ್ಟರೆ ಇವರು ಎಲ್ಲ ಗುಡಾರಗಳಿಗೆ ಬೆಂಕಿ ಇಟ್ಟವರು, ಇವರ ಅನುಯಾಯಿಗಳು ಅಂದರೆ ತಿರುಜ್ಞಾನ ಸಂಬಂಧರವರು ಬೇರೆ ಅವರ ಅನುಯಾಯಿಗಳೆಲ್ಲ ಜ್ಞಾನ ಸಂಬಂಧರವ್ರಿಗೆ ಹೋಗಿ, ಅದು ರಾತ್ರಿ ಬೆಂಕಿ ಇಟ್ಟಿದ್ದು, ಏನಾಯಿತು ಹೋಗಿ ಅವರಿಗೆ ದೂರು ಕೊಟ್ಟರು. ಅವರು ಪದ್ಯವನ್ನು ಭಗವಂತನನ್ನು ಪ್ರಾರ್ಥಿಸಿ ಪದ್ಯವನ್ನು ಹಾಡಿದ ತಕ್ಷಣ ಬೆಂಕಿ ನಂದಿ ಹೋಯಿತು, ಎಲ್ರಿಗೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಈ ವಿಚಾರ ರಾಣಿಯವರಿಗೆ ತಿಳಿಯಿತು. ಬಹಳ ಗಾಬರಿ ಆಗ್ಬಿಟ್ರು, ಅಯ್ಯೋ ನಾವು ತಿರುಜ್ಞಾನ ಸಂಬಂಧನ ಕರೆಸ್ಕೊಂಡ್ಮೇಲೆ ಈ ಥರ ಆಗೋಗ್ಬಿಡ್ತಲ್ಲ, ಅವರು ಬದುಕಿದ್ದಾರೋ ಇಲ್ಲವೋ ಗೊತ್ತಾಗಲಿಲ್ವಲ್ಲ ಅಂತ ಬಹಳ ದುಗುಡದಿಂದ ಏನು ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಇಬ್ಬರೂ, ಕುಲಚರೈ ನಾಯನಾರ್ ಮತ್ತು ರಾಣಿಯವರು. ಇವರು ಬಂದು ಹೀಗಾಗೋಯ್ತಲ್ಲ, ಏನಾಗ್ಬಿಟ್ಟಿದೆಯೋ ಹೋಗ್ಬಿಟ್ರೋ ಏನೋ ಅಂತ ಹೇಳಿ ಆತ್ಮಹತ್ಯೆಗೆ ತೀರ್ಮಾನ ಮಾಡಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಒಳ್ಳೆಯ ಶುಭ ಸಮಾಚಾರವೇ ಬಂತು, ಅವ್ರಿಗೆ ಯಾರಿಗೂ ಏನೋ ಆಗಿಲ್ಲ, ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ತಿಳಿದ ಮೇಲೆ ಆ ತೀರ್ಮಾನವನ್ನು ಕೈಬಿಟ್ರು. ಕೈಬಿಟ್ಟ ಮೇಲೆ ತಿರುಜ್ಞಾನ ಸಂಬಂಧ ಏನು ಮಾಡಿದ್ರು, ಅವರಿಗೆ ಕಂಪ್ಲೇಂಟ್ ಬಂತಲ್ಲ ಹೀಗೆ ರಾಜ ಮಾಡಿದ್ದಾನೆ ಅಂತ ಬಂದಾಗ ಅವರು ಒಂದು ಪದ್ಯವನ್ನು ಹಾಡಿ ಹೀಗೆ ಹೇಳಿದ್ರು, ಬಯಸಿದರು ಮನಸ್ಸಿನಲ್ಲಿ, ಈ ಬೆಂಕಿಯು ಎಲ್ಲಿಂದ ಬಂತು ಅಲ್ಲಿಯೇ ಪುನಃ ಹಿಂದಿರುಗಿ ಹೋಗಿ ಯಾರು ಕಳಿಸಿದ್ರೋ ಅವರಿಗೆ ತಾಗಲಿ. ಆದರೆ ಒಂದು ಮಾತು ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ರು, ರಾಣಿಯವರು ತಮಗೆ ಬೇಕಾದವರು, ಅವರು ಶಿವಭಕ್ತೆ, ಆದ್ದರಿಂದ ಅವರ ಪತಿಯಾದವರಿಗೆ ಪ್ರಾಣಹಾನಿಯನ್ನು ಉಂಟಾಗಬಾರ್ದು, ಆದರೆ ಚೆನ್ನಾಗಿ ಪಾಠ ಕಲಿಸೋ ಥರ ಅವರಿಗೆ ನೋವು ಉಂಟಾಗಬೇಕು, ಆ ಥರ ಇದು ವಾಪಸ್ಸು ಹಿಂದಿರುಗಿ ಹೋಗಲಿ ಅಂತ ಒಂದು ಪದ್ಯವನ್ನು ಹಾಡಿ ಬಯಸಿದರು. ಅದರಂತೆಯೇ ಅವರಿಗೆ ಏನಾಯಿತು, ಈ ಬೆಂಕಿ ಇದೆಯಲ್ಲ ಹೋಯ್ತು ಹೋಯ್ತು ಹೋಯ್ತು, ಈ ಆಜ್ಞೆಯನ್ನು ಹೊರಡಿಸಿದವರು ಯಾರು, ರಾಜ ಪಾಂಡಿ ರಾಜ ಗೋನ್ಬೆನ್ನು. ಹೋಯಿತು. ಅವರಿಗೆ ತಕ್ಷಣವೇ ಮೈಯೆಲ್ಲ ಉರಿ ಹತ್ಕೊಳ್ತು, ಉಯಿ ತಡೆಯಲಾರದು ಉರಿ ಬೆಂಕಿ ಆ ಥರ ಶರೀರದಲ್ಲಿ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ. ಆಗ ಶ್ರಮಣರುಗಳೆಲ್ಲ ಬಂದರು, ಶ್ರಮಣರ ಕಡೆ ವೈದ್ಯರುಗಳು ಪಂಡಿತರುಗಳು ಎಲ್ಲರೂ ಬಂದು ರಾಜನ ಒಂದು ನೋವನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಟ್ಟರು ವೈದ್ಯರು ಎಲ್ಲ ಬಂದು. ಆದರೆ ಏನೂ ಪ್ರಯೋಜನವಾಗಲಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ರಾಣಿಯವರು ಅವಾಗ ಹೇಳಿದರು, ನೋಡಿ ಇದು ಹೀಗೆ ಕಡಿಮೆ ಆಗತಕ್ಕದ್ದಲ್ಲ, ನನಗೆ ಒಂದು ಸಲಹೆ ಕೊಡಬೇಕು ಅಂತ ಇದೆ ನಿಮಗೆ. ಆ ಬಾಲಕ ಬಂದಿದ್ದಾರಲ್ಲ ಅವರು ಮಹನೀಯರು, ಅವರನ್ನು ನೀವು ಕರೆಸಿದರೆ ಅವರಿಂದ ನಿಮಗೆ ಇದನ್ನು ಗುಣಪಡಿಸೋಕ್ಕೆ ಆಗಬಹುದು, ನೀವು ಆಜ್ಞೆ ಮಾಡಿ ಅಂತ. ರಾಜನಿಗೆ ಬೇರೆ ದಾರಿನೇ ಇಲ್ಲ, ತಡೆಯೋಕ್ಕಾಗದೇ ಇರೋ ಉರಿ ಬೆಂಕಿನಲ್ಲಿದ್ದಾನೆ. ಸರಿ ಹಾಗೆ ಆಗಲಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟ. ಒಪ್ಪಿಗೆ ಕೊಟ್ಟ ಮೇಲೆ ಇವರಿಬ್ಬರು ಹೋದರು, ಯಾರು ರಾಣಿಯವರು ಕುಲಚ್ಛರೆ ನಾಯನಾರವರು ತಿರುಜ್ಞಾನ ಸಂಬಂಧರವರ ಹತ್ರ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಮ್ಮನ್ನು ರಕ್ಷಿಸಬೇಕು, ರಾಜನು ಬಹಳ ಅಪಾಯದಲ್ಲಿ ಇದ್ದಾನೆ, ಪ್ರಾಣ ಬಿಡ್ತಕ್ಕಂಥ ಉರಿಯಲ್ಲಿದ್ದಾನೆ, ನನ್ನ ಮಂಗಲ್ಯವನ್ನು ನೀವು ಕಾಪಾಡಬೇಕು ಅಂತ ಹೇಳಿ ರಾಣಿಯವರು ಅವರು ಇಬ್ಬರು ಕಾಲಿಗೆ ಬಿದ್ದಾಗ, ನೀವೇನು ಯೋಚನೆ ಮಾಡಬೇಡಿ, ಯಾವುದು ಏನೂ ಆಗುವುದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟು ಅಲ್ಲಿ ಪರಮೇಶ್ವರನ ಸನ್ನಿಧಿಗೆ ಹೋಗಿ ಅಲ್ಲಿ ಭಗವಂತನ ಒಂದು ಅನುಜ್ಞೆಯನ್ನು ಪಡೆದು ರಾಜನು ರಾಜಾಜ್ಞೆ ಆಗಿದೆ ಇವಾಗ ಬಂದುಬಿಡಲಿ ಅವರು ಅಂತ ಆ ಆಜ್ಞೆ ಮೇರೆಗೆ ಅರಮನೆಗೆ ಬರ್ತಾ ಇದ್ದಾರೆ. ಅರಮನೆಗೆ ಬರ್ತಾ ಇರುವಾಗಲೇ ಈ ಪಾಂಡ್ಯರಾಜನಿಗೆ ಸ್ವಲ್ಪ ಸ್ವಲ್ಪವಾಗಿ ಒಂದು ಕಡಿಮೆ ಆಗುತ್ತಾ ಇರೋ ಫೀಲಿಂಗ್, ಎಲ್ಲೋ ಸ್ವಲ್ಪ ಉರಿ ಕಡಿಮೆ ಆಗ್ತಾ ಇರೋ ಹಾಗಿದೆಯಲ್ಲ ಅನ್ನೋದು. ಸರಿ ಬರಲಿ ಬರಲಿ ಅಂತಂದರೆ ಅವರಿಗೆ ಬರೋದಕ್ಕೆ ಒಂದು ಒಳ್ಳೆಯ ಸ್ವಾಗತವನ್ನೇ ಅರಮನೆಯಲ್ಲಿ ಏರ್ಪಡಿಸ್ದ. ಇದು ಶ್ರಮಣರೆಲ್ಲ ನೋಡಿದ್ರು, ಇದು ಯಾಕೋ ರಾಜ ನಮ್ಮ ದಾರಿ ತಪ್ಪತಾ ಇರೋ ಹಾಗೆ ಕಾಣ್ತಾ ಇದೆ ಅಂತ ಅವರು ಅವಾಗಲೇ ಗ್ರಹಿಸ್ಬಿಟ್ರು ಶ್ರಮಣರು ಮಿಕ್ಕವರೆಲ್ಲ. ಯಾಕೋ ರಾಜ ಸರಿಯಾಗಿದ್ದಂಗಿಲ್ಲ ಅಂತ. ಸರಿ ಬಂದರೆ ಏನಾಯಿತು, ಅವರ ನೋಡ್ದ ಅಲ್ಲಿ ಬರ್ತಾ ಇರೋದು ಮಲಗಿದ್ದಾನೆ ಬೆಡ್ನಲ್ಲಿ ಮಲಗಿದ್ದಾನೆ ತಡೆಯೋಕ್ಕಾಗದೆ. ಆ ಅವರ ದರ್ಶನವಾಗ್ತಾ ಇದ್ದ ಹಾಗೆ ಇಲ್ಲಿ ಉರಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಆಮೇಲೆ ಅವರು ಒಳಕ್ಕೆ ಬರ್ತಾ ಇರುವಾಗ ತಾನಾಗೆ ತನ್ನ ಎರಡು ಕೈಗಳು ಎತ್ತಿ ಮೇಲಕ್ಕೆ ಅವನಿಗೆ ಗೊತ್ತಿಲ್ಲದ ಹಾಗೆ ನಮಸ್ಕಾರ ಮಾಡಿಬಿಟ್ಟು ಇದನ್ನು ಹೀಗೆ ವಿವರಿಸಿದ್ದಾರೆ. ಈ ತರಹ ಅವರ ನಡವಳಿಕೆ ಬದಲಾಗ್ತಾ ಇರೋ ಹಾಗೆ ಕೂಡ ಕ್ರಮೇಣ ಇಲ್ಲಿ ಉರಿ ಕಡಿಮೆ ಆಗ್ತಾ ಇದೆ. ಸರಿ ರಾಜ ಎಷ್ಟಾದರೂ ಒಂದು ತನ್ನ ದೊಡ್ಡ ಸ್ಥಿತಿಯನ್ನು ಅಲ್ಲಿ ತೋರಿಸ್ಕೊಂಡ. ಏನು ಅಂತಂದರೆ ಈ ಬರೋದು ಒಬ್ಬ ಬಾಲಕನಾದರೂ ಚಿಕ್ಕ ಮಗುವ ಆದರೂ ಕೂಡ ಜ್ಞಾನಿಯಾಗಿರುವಂತೆ ಕಾಣ್ತದೆ, ಆದ್ದರಿಂದ ಅವರಿಗೆ ಉತ್ತಮವಾದ ಪೀಠವನ್ನು ಕೊಡಬೇಕು, ಅಲ್ಲಿ ಮರ್ಯಾದೆಯಿಂದ ಕೂಡಿಸಬೇಕು ಅಂತ ಹೇಳಿ ಒಂದು ಬಂಗಾರದ ಪೀಠವನ್ನೇ ಪಕ್ಕದಲ್ಲಿ ತನ್ನ ತಲೆಯ ಪಕ್ಕದಲ್ಲಿ ಕೂಡುವಂತೆ ಒಂದು ಪೀಠವನ್ನು ನೀಡಿಸಿದ. ಅದರಂತೆ ಅವರು ಬಂದು ಅಲ್ಲಿ ಕೂತ್ಕೊಂಡ್ರು. ಇದು ಆ ಮಗು ಹತ್ರ ಬರ್ತಾ ಇದ್ದ ಹಾಗೆ ಈ ರಾಜನಿಗೆ ಕ್ರಮೇಣ ಉರಿ ಕಡಿಮೆ ಆಗಿ ಹೋಗ್ತಾ ಇದೆ. ಇದು ಶ್ರಮಣರಿಗೆ ಸ್ವಲ್ಪವೂ ಹಿಡಿಸಲಿಲ್ಲ, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸರಿ ಬಂದರು, ನೋಡಿ ರಾಜ ರಾಣಿಯವರಿಗೆಲ್ಲ ಹೇಳಿದರು ಇವರಿಗೆ ಗುಣವಾಗ್ತಾ ಇಲ್ಲ, ಈ ಥರ ಅನುಭವಿಸ್ತಾ ಇದ್ದಾರೆ, ತಾವು ಬಂದು ಏನು ಮಾಡಬೇಕು, ಚಿಕಿತ್ಸೆ ಮಾಡ್ತಿರೋ, ಇದನ್ನು ಪರಿಹರಿಸಬೇಕು ಅಂತ ವಿಜ್ಞಾಪಿಸ್ಕೊಂಡ್ರು. ಸರಿ ತಿರುಜ್ಞಾನ ಸಂಬಂಧರು ಬಂದಿರು, ಅದೇ ಅದಕ್ಕೆ ತಾನೇ ಆಗಲಿ ಅಂತಂದರು. ಈ ಶ್ರವಣರಿಗೆ ಅವರಿಗೆಲ್ಲ ಇದು ಒಪ್ಪಿಗೆನೇ ಆಗಲಿಲ್ಲ. ಆದರೂ ರಾಜ ಆಜ್ಞೆ ಮಾಡಿಬಿಡಿದ್ರು. ತಿರುಜ್ಞಾನ ಸಂಬಂಧವರು ಅಲ್ಲಿ ಪೀಠದಲ್ಲಿ ಕೂತಿದ್ದಾರೆ. ಕೂತಿರಬೇಕಾದ್ರೆ ಇವರು ಈ ಶ್ರವಣರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಇವರು ನಾವು ಇವಾಗ ವಾದದಲ್ಲಿ ಇವರನ್ನು ಗೆಲ್ಲಬೇಕು, ನಮ್ಮನ್ನು ಅವ್ರು ಗೆಲ್ಲಬೇಕು, ಆಮೇಲೆ ಮಿಕ್ಕ ವಿಷಯ ಯಾವುದಾದರೂ ಕೂಡ ವಾದದಲ್ಲಿ ವಾದದ ವಿವಾದಗಳು ನಡೀಲಿ ಆಮೇಲೆ ನೋಡೋಣ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಗಂಡಾಗುಂಡಿ ಮಾಡ್ತಾ ಇದ್ದಾರೆ. ಆ ಮಗುವನ್ನ ಅವನ ಮೇಲೆ ಆಕ್ರಮಣ ಮಾಡೋ ಥರ ಏನೋ ಗಾಬರಿ ಆಗುವ ಥರ ಮಾಡ್ತಾ ಇದ್ದಾರೆ. ಏನಾದರೂ ಮಗುಗೆ ಹಾನಿಯಾಗುತ್ತೋ, ಹೊಡಿತಾರೋ ಬಡಿತಾರೋ, ಆ ಥರ ಒಂದು ಆಕ್ರಮಣದ ಬುದ್ಧಿ ತೋರಿಸ್ತಾ ಇದ್ದಾರೆ. ಇದರಿಂದ ರಾಣಿಯವರಿಗೆ ಬಹಳ ಭಯವಾಯಿತು. ಏನು ಹೀಗೆ ಮಾಡ್ತಾ ಇದ್ರೆ ಮಗು ಏನಾದರೂ ತೊಂದರೆ ಮಾಡಿಬಿಡ್ತಾರೋ, ಹೊಡಿತಾರೋ ಬಡಿತಾರೋ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಬಹಳ ವೇದನೆಗೊಳ್ತಾರೆ. ಆ ವೇದನೆ ನಮ್ಮ ತ್ರಿಜ್ಞಾನ ಸಂಬಂಧರಿಗೆ ಗೊತ್ತಾಗತ್ತೆ. ಅಮ್ಮ ಅಂದರೆ ತಾಯಿ
4: ಮಗು ಆ ಪ್ರೇಮ ವಾತ್ಸಲ್ಯ ಅದಾವ ಇದು ಬಂಧನ ಅಲ್ಲಿ ಗೊತ್ತಾಗ್ತಾ ಇದೆ. ತ್ರಿಜ್ಞಾನ ಸಂಬಂಧರು ಹೇಳ್ತಾರೆ ರಾಣಿಯವರಿಗೆ, ನೀವೇನು ಹೆದರ್ಕೋಬೇಡಿ, ನಾನು ಚಿಕ್ಕವನು ಅಂತ ಅಂದ್ಕೊಂಡಿದ್ದೀರಾ, ಇವರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ಹಿಂದೆ ನನ್ನ ಮುಂದೆ ನನ್ನ ಒಳಗೆ ಭಗವಂತ ಇದ್ದಾನೆ, ಅದರಿಂದ ನೀವು ಏನೂ ಭಯಪಡಬೇಡಿ, ನಾನು ಚಿಕ್ಕವನಲ್ಲ, ನೀವು ತಿಳಿದಿರೋ ಹಾಗೆ ಏನು ಭಯಪಡಬೇಕಾದಿಲ್ಲ ಅಂತ ಆಶ್ವಾಸನೆ ಒಂದು ಪದ್ಯದ ಮೂಲಕ ಕೊಡ್ತಾರೆ. ಇವರು ವಾದ ವಿವಾದ ಮಾಡಬೇಕು ಅಂತ ಇದ್ದಾಗ ಹೇಳ್ತಾರೆ ರಾಣಿಯವರು, ಮಂತ್ರಿಯವರು ಹೇಳ್ತಾರೆ, ಇವಾಗ ರಾಜ ಬಹಳ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ, ಹಿಂಸೆಯಲ್ಲಿದ್ದಾನೆ, ಅದನ್ನು ಚಿಕಿತ್ಸೆ ಮಾಡಿ ಗುಣಪಡಿಸುವ ಮೊದಲು ಅದನ್ನು ನೋಡಬೇಕೇ ವಿನಃ ವಾದ ವಿವಾದಗಳು ಇವಾಗ ಸಲ್ಲದು ಏನಿದ್ದರೂ ಚಿಕಿತ್ಸೆ ಮಾಡಿ ಅವರಿಗೆ ಗುಣಪಡಿಸೋದನ್ನು ನೋಡಿ ಅಂತ ಹೇಳಿದರು. ಆಗ ಶ್ರಮಣರು ಬಿಡ್ತಾಯೇ, ಹೌದು ನಾವು ಚಿಕಿತ್ಸೆ ಮಾಡಬೇಕು ರಾಜನಿಗೆ, ನಾವು ನಮ್ಮ ಪ್ರಯತ್ನವೂ ಮಾಡಬೇಕು, ಚಿಕಿತ್ಸೆ ಮಂತ್ರಗಳು ತಂತ್ರಗಳು ಎಲ್ಲ ಮಾಡ್ತೇವೆ, ರಾಜನ ಎಡಭಾಗವನ್ನು ನಾವು ಇಟ್ಕೊಳ್ಳೋದಕ್ಕೆ ಪ್ರಯತ್ನ, ನೋಡಿ ಹೆಂಗಿದೆ ಅರ್ಧ ಭಾಗ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾವು ರಾಜನ ಎಡಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಜ್ಞಾನ ಸಂಬಂಧರು ಏನು ಮಾಡ್ತಾರೆ ಮಾಡಲಿ ಅಂತಂದರು. ಜ್ಞಾನ ಸಂಬಂಧರು ಮಿಕ್ಕಿದ್ದು ಬಲಭಾಗ ಇತ್ತು, ಆ ಬಲಭಾಗದ ಕಡೆ ನಾನೇ ಶಿವನ ಇದರಿಂದ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಅವರು ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ಈಗ ಏನಾಗತ್ತೆ, ತಿರುಜ್ಞಾನ ಸಂಬಂಧರವರು ತಾವು ಮಂತ್ರಿಸಿರುವಂಥ ಪದ್ಯಗಳನ್ನು ಹೇಳಿಬಿಟ್ಟು ಆ ಒಂದು ವಿಭೂತಿ ತಂದಿರ್ತಾರೆ, ಆ ವಿಭೂತಿಯನ್ನು ಅಲ್ಲಿ ಅವರ ಮೈಗೆ ಸವರಕ್ಕೆ ನೋಡ್ತಾರೆ, ಪ್ರಯತ್ನ ಪಡ್ತಾರೆ ರಾಜನ ಬಲಭಾಗಕ್ಕೆ. ಆಗ ಶ್ರಮಣರು ಮತ್ತೆ ಗಲಾಟೆ ಶುರು ಮಾಡ್ತಾರೆ, ಏನೋ ಮಂತ್ರದ ಇದು ತಂದುಬಿಟ್ಟಿದ್ದಾನೆ, ಅದೆಲ್ಲ ನಾವು ಒಪ್ಪೋದಿಲ್ಲ, ಇದೆಲ್ಲ ನಾವು ಒಪ್ಪೋದಿಲ್ಲ, ಏನೋ ಮಂತ್ರ ತಂತ್ರ ಏನೋ ಕೆಡುಕು ಮಾಡ್ತಾ ಇದ್ದಾನೆ ಅಂಥೇಳಿ ಮತ್ತೆ ಗಲಾಟೆ ಮಾಡ್ತಾರೆ. ಆಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ಇದು ಮಂತ್ರಿಸಿದ ವಿಭೂತಿನೇ ಆಗಲಿ, ನಿಮ್ಮಲ್ಲೇ ಈ ದೇವಸ್ಥಾನದಲ್ಲೋ ಎಲ್ಲೋ ಪಾಕಶಾಲೆ ಇರುತ್ತೆ ನೋಡಿ, ಅಲ್ಲೇನಾದರೂ ಬೂದಿ ಇದ್ದರೆ ತಗೊಂಬನ್ನಿ, ಅಡುಗೆ ಮಾಡಿರುವ ಬೂದಿ ಸೌದೆಯದ ಬೂದಿ ಇದ್ದರೆ ಅದನ್ನು ತಗೊಂಬನ್ನಿ, ನೀವೇ ತಗೊಂಬಂದು ಕೊಡಿ ಅಂತ ಹೇಳ್ತಾರೆ. ಅದರಂತೆ ಶ್ರಮಣರು ಹೋಗಿ ಆ ಪಾಕಶಾಲೆಯಲ್ಲೆಲ್ಲೋ ಯಾವತ್ತೋ ಒಲೆ ಹಚ್ಚಿದ್ದು ಆ ಜನ್ಮದಲ್ಲಿ ಗೊತ್ತಿಲ್ಲ, ಅದು ಹಳೇ ಬೂದಿ ಅಡುಗೆ ಮನೆ ಬೂದಿ, ಅದನ್ನು ತಂದು ತಿರುಜ್ಞಾನ ಸಂಬಂಧರ ಕೈ ಕೊಟ್ಟರು. ತಿರುಜ್ಞಾನ ಸಂಬಂಧರವರು ತಮ್ಮ ಮಂತ್ರಶಕ್ತಿಯ ಮೂಲಕ ಅದನ್ನು ವಿಭೂತಿಯಾಗಿ ಪರಿವರ್ತಿಸಿ ರಾಜನ ಮೈಗೆ ಸ್ವಲ್ಪ ಸ್ವಲ್ಪವಾಗಿ ಮೃದುವಾಗಿ ಮೃದುವಾಗಿ ಸವರ್ತಾ ಇದ್ದರೆ ರಾಜನಿಗೆ ತಂಪಾದ ಒಂದು ಅನುಭವ ಉಂಟಾಗ್ತಾ ಇದೆ. ಈ ಶ್ರಮಣರು ಬೋಧಿಸಿ ಏನು ಮಾಡ್ತಾ ಇದ್ದಾರೆ, ಅವರು ಟ್ರೀಟ್ಮೆಂಟ್ ಹೇಗಿದೆ ಅಂತಂದರೆ ಏನೇನೋ ಮಂತ್ರಗಳು ತಂತ್ರಗಳು ಹೇಳಿಕೊಂಡು ಈ ನವಿಲ್ಗರಿಯಿಂದ ಅದರ ಇದರಿಂದ ರಾಜನನ್ನು ಬೆನ್ನನ್ನು ಮೈಯನ್ನು ಎಡಭಾಗದಲ್ಲಿ ಸವರ್ತಾ ಇದ್ದಾರೆ. ಅದು ರಾಜನಿಗೆ ಹಿಂಸೆ ಆಗ್ತಾ ಇದೆ, ಅವರು ಸವರದಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇದೆ. ಆಗ ರಾಜನಿಗೆ ವಿಪರೀತ ಕೋಪ ನೋಡ್ತು, ಈ ಕಡೆ ಜ್ಞಾನ ಸಂಬಂಧವರು ಮಾಡ್ತಾ ಇರೋ ಒಂದು ಶುಶ್ರೂಷೆಯಿಂದ ಆತನಿಗೆ ಹಿತವಾಗ್ತಾ ಇದೆ, ಈ ಶ್ರಮಣರು ಮಾಡ್ತಾ ಇರೋದರಿಂದ ಬೆಂಕಿ ಅದು ಎಷ್ಟು ಬೆಂಕಿ ಆಗಿತ್ತು ಅಂತ ಹೇಳ್ತಾರೆ ಅಂತಂದರೆ ಆ ನವಲ್ಗರಿ ಇದೆಯಲ್ಲ ಅದೆಲ್ಲ ಸುಟ್ಟು ಕೆಂಡದಂತೆ ಆಗಿಬಿಡ್ತಂತೆ, ಅಷ್ಟು ಹೀಟ್ ಅಂತೆ. ಸರಿ ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತು, ನೀವು ಮಾಡೋದು ಸರಿ ಇಲ್ಲ, ನೀವು ನಿಲ್ಲಿಸಿಬಿಡಿ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ನೀವಿಲ್ಲೇ ನಿಲ್ಲಿಸಿಬಿಡಿ, ನಿಮ್ಮ ಚಿಕಿತ್ಸೆ ನಿಮ್ಮ ಟ್ರೀಟ್ಮೆಂಟ್ ಅಲ್ಲ ಸಾಕು, ತಿರುಜ್ಞಾನ ಸಂಬಂಧರೆ ನನ್ನ ಪೂರ್ತಿ ಶರೀರವನ್ನು ವಾಸಿ ಮಾಡಲಿ ಗುಣಪಡಿಸಲಿ ಅಂತ ಹೇಳಿ ಆ ಥರ ಹೇಳ್ತಾರೆ. ಶ್ರಮಣರಿಗೆ ಬೇರೆ ಏನೂ ಮಾರ್ಗವೇ ಇರೋದಿಲ್ಲ, ಆದರೂ ಒಂದು ಮಾತು ಹೇಳ್ತಾರೆ. ಅವಾಗ ಶ್ರಮಣರು ಬಿಡೋದಿಲ್ಲ, ರಾಜನೇ ಮುಂಚೆನೇ ಹೇಳಿರ್ತಾರೆ ಇದು, ಅವರು ಒಂದು ವೇಳೆ ಗುಣಪಡಿಸಿದ್ರು ಕೂಡ ನಾವೇ ಗುಣಪಡಿಸಿದ್ವಿ ಅಂತ ನೀವು ಹೇಳಬೇಕು, ಒಪ್ಕೊಳ್ಬೇಕು ಅಂತ ಹೇಳಿದ್ರು. ರಾಜನದಕ್ಕೆ ಕಿವಿಗೊಡೋದೇ ಇಲ್ಲ, ಯಾರು ಗುಣಪಡಿಸಿದ್ರೋ ಅವ್ರು ಗುಣಪಡಿಸಿದ್ರು ಅಂತಲೇ ಹೇಳ್ತೀನಿ ಅಂತ ಹೇಳಿ ಈ ತಂತ್ರವನ್ನು ಉಪಯೋಗಿಸ್ತಾರೆ. ಆಮೇಲೆ ತಿರುಜ್ಞಾನ ಸಂಬಂಧರು ಆ ವಿಭೂತಿಯನ್ನು ಉಪಯೋಗಿಸಿ ರಾಜನಿಗೆ ಮೈನಲ್ಲಿ ತಡವಿ ಸಂಪೂರ್ಣವಾಗಿ ಆತನ ಗುಣವಾಗುವಂತೆ ಮಾಡ್ತಾರೆ. ಅಂದರೆ ಇಲ್ಲಿ ಒಂದು ಪದಿಹವಿದೆ, ಆ ಪದಿಹವನ್ನು ಹಾಡ್ತಾರೆ ಅವರು, ಓಂ ನಮಃ ಶಿವಾಯ ಪಂಚಾಕ್ಷರವನ್ನು ಜಪಿಸಿಕೊಂಡೇ ಹೇಳ್ತಾರೆ. ಈ ಉಪಯೋಗಿಸ್ತಾರಲ್ಲ ಈ ವಿಭೂತಿ ಅದರ ಮಹಿಮೆ, ಆವಾಗ ಒಂದು ಪದಿಹ ಹಾಡ್ತಾರೆ ಅವರು, ಆ ಪದಿಹವನ್ನು ನಾವು ಕೇಳಬೇಕು, ಅದರ ಅರ್ಥವನ್ನು ನಾನು ಹೇಳ್ತೇನೆ. ಅಂದರೆ ಆ ವಿಭೂತಿಗೆ ಎಷ್ಟು ಮಹಿಮೆ ಇದೆ ಅನ್ನೋದು ಆ ಪದಿಹದ ಮೂಲಕ ನಮಗೆ ಗೊತ್ತಾಗುತ್ತೆ. ಅದನ್ನು ಪದ್ಯವನ್ನು ನಾವು ಕೇಳೋಣ. ಕೇಳೋದಕ್ಕೆ ಮುಂಚೆ ನಾನು ಅದರ ಅರ್ಥವನ್ನು ಹೇಳಿಬಿಡ್ತೇನೆ, ತಾತ್ಪರ್ಯವನ್ನು ಹೇಳ್ತೇನೆ. ಅದು ಆ ಪದ್ಯ ಹೀಗೆ ಶುರು ಆಗುತ್ತೆ, ಮಂದಿರಮಾವದು ನೀರು, ನೀರು ಅಂತಂದರೆ ವಿಭೂತಿ ಅಂತ ಅರ್ಥ. ಮಂದಿರಮಾವದು ನೀರು, ತಂದಿರಮಾವದು ನೀರು ಅಂತ ಹೇಳಿ ಪ್ರಾರಂಭವಾಗುತ್ತೆ. ಇದರ ತಾತ್ಪರ್ಯ ಎಲ್ಲ ಇದರದು ಹೀಗೆ ಇದೆ. ಅದು ಬಹಳ ಸುಂದರವಾದ್ದು ಅಂದರೆ ಈ ನೀರು ಅನ್ನೋದು ಅಂದರೆ ವಿಭೂತಿ ಸುಂದರವಾದ್ದು. ಇದನ್ನು ಧರಿಸಿದವರು ಎಲ್ಲ ಕಷ್ಟಗಳನ್ನು ಯಾರು ಧರಿಸ್ತಾರೋ ಅದನ್ನು ಶ್ರದ್ಧೆಯಿಂದ ಧರಿಸ್ತಾರೋ ಅವರ ಎಲ್ಲ ಕಷ್ಟಗಳೂ ಪರಿಹಾರವಾಗುತ್ತೆ. ಜ್ಞಾನವನ್ನು ನೀಡುತ್ತದೆ, ಜ್ಞಾನ ಸಂಪಾದನೆಗೆ. ಮತ್ತು ನಿತ್ಯವಾದ ಸತ್ಯ ಅಂದರೆ ಭಗವಂತ, ನಿತ್ಯವಾದ ಸತ್ಯವನ್ನು ತಿಳಿಯಲು ಇದು ಒಂದು ಮಾಧ್ಯಮ, ಮೀಡಿಯಂ ಈ ವಿಭೂತಿ ಅನ್ನೋದು. ಮತ್ತು ಮುಕ್ತಿಯನ್ನು ಕೊಡುತ್ತದೆ. ಋಷಿಗಳು ಸಾಧುಸಂತರು ಎಲ್ಲರೂ ಇದನ್ನು ಧರಿಸಿದ್ದಾರೆ, ಇದು ಸತ್ಯವೇ ಅಂತ ಭಕ್ತರು ಪ್ರಶಂಸಿಸುತ್ತಾರೆ. ಭಕ್ತಿಯನ್ನು ನೀಡುತ್ತದೆ ಇದು. ಧರಿಸುವವರಿಗೆ ಹಿರಿಮೆಯನ್ನು ಕೊಡುತ್ತೆ ವಿಭೂತಿಯನ್ನು ಅಂದರೆ ಧರಿಸುವ ನೀರು ಅಂತಂದರೆ. ಮತ್ತು ಇದು ಸಂಪೂರ್ಣತೆಗೆ ಶುದ್ಧ ಬುದ್ಧಿ ಇದನ್ನೆಲ್ಲ ಕೊಡುತ್ತೆ. ಸಂಪೂರ್ಣತೆ ಇದು, ಮೃತ್ಯು ಭಯ ನಿವಾರಣೆ ಆಗುತ್ತೆ, ಹಾಡಲು ಇಂಪಾಗಿರುತ್ತೆ. ತಪಸ್ವಿಗಳಿಗೆ ಅವರೆಲ್ಲ ಧರಿಸ್ತಾರೆ. ದುರಾಸೆ ಲೋಭ ಇದನ್ನೆಲ್ಲ ತೊಲಗಿಸುತ್ತದೆ, ಕಷ್ಟಗಳನ್ನು ತೊಲಗಿಸುತ್ತದೆ, ದುಃಖ ನಿವಾರಣೆಯಾಗುತ್ತದೆ. ಮತ್ತು ಮಾಯೆಯಿಂದ ನಿವೃತ್ತಿ ಸಿಗುತ್ತದೆ. ಸೋಮಹರಿತನದಿಂದ ಅಂದರೆ ಲೇಸಿನೆಸ್, ತಾಮಸ ಗುಣಗಳಿಂದ ಇರೋವರು ಅವರ ತಾಮಸ ಗುಣವನ್ನು ನಿವಾರಿಸಿ ಅವರ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ, ಸರ್ವ ಪಾಪಗಳನ್ನು ನಿವಾರಿಸುತ್ತದೆ. ಇದು ಪೂರ್ಣವಾದ ವಸ್ತು, ಸತ್ಯವಾದ ವಸ್ತು. ಹೀಗೆಲ್ಲ ವಿಭೂತಿ ಬಗ್ಗೆ ಹಿರಿಮೆ ಇದೆ. ಕೊನೆಗೆ ಅವರು ಒಂದು ಸೊಗಸಾದ ಮಾತು ಹೇಳಿದ್ದಾರೆ ಜ್ಞಾನಸಂಬಂಧರವರು. ಶೀರ್ಗಾಳಿಯೇ ದೇವರಿಂದ ನಾನು ಆಶೀರ್ವಾದವನ್ನು ಪಡೆದಿದ್ದೇನೆ. ಈ ರಚಿಸಿ ಪದ್ಯವನ್ನು ಹೀಗೆ ರಚಿಸಿ ಈ ವಿಭೂತಿಯ ಮೂಲಕ, ಈ ಇಷ್ಟು ಮಹಿಮೆಯುಳ್ಳ ವಿಭೂತಿಯ ಮೂಲಕ ಈ ರಾಜನ ಕಷ್ಟವನ್ನು ನಿವಾರಿಸೋದಕ್ಕೆ ನಾನು ಇದನ್ನು ಉಪಯೋಗಿಸುತ್ತಾ ಇದ್ದೇನೆ. ಇದನ್ನು ಇದೇ ಶ್ರದ್ಧೆ ಅಂದರೆ ನನ್ನಿಂದ ರಚಿಸಲ್ಪಟ್ಟ ಈ ಪದ್ಯವನ್ನು ರಚಿಸಿ ಆ ಭಕ್ತಿಯಿಂದ ನಾನು ಇವರ ನೋವನ್ನು ನಿವಾರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದೇ ತರಹ ಈ ವಿಭೂತಿಯನ್ನು ನಾನು ರಚಿಸಿದ ಪದ್ಯದ ಮೂಲಕ ಹೇಳಿಕೊಂಡು ಭಕ್ತಿಯಿಂದ ಯಾರು ಧರಿಸ್ತಾರೋ ಅವರಿಗೂ ಕೂಡ ಎಲ್ಲ ಸಂದರ್ಭದಲ್ಲೂ ಒಳ್ಳೆಯದೇ ಆಗತ್ತೆ, ರಾಜನಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ವಿಭೂತಿಯನ್ನು ಅವರ ಮೈಗೆ ತಡಗುತ್ತಾರೆ. ಅವರ ಆ ನೋವು ಪರಿಹಾರವಾಗುತ್ತೆ. ಇಲ್ಲಿ ನಾವು ಭಸ್ಮಧಾರಣ ಮಂತ್ರವನ್ನು ಸ್ಮರಿಸಿಕೊಳ್ಳುವುದು ಸಮಂಜಸ ಅಂತ ಅನಿಸ್ತದೆ. ಓಂ ಅಗ್ನಿರಿತಿ ಭಸ್ಮ, ವಾಯುರಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಸರ್ವಗಂ ಹವಾಯಿದಂ ಭಸ್ಮ. ಇದು ಆ ಮಂತ್ರ. ಇಲ್ಲಿಂದ ನಾವು ಇವಾಗ ಆ ಪದ್ಯವನ್ನು ಕೇಳೋಣ. ತಿರುಚಿತ್ರಂಬಲಂ.

0: ತಿರುಚಿತ್ರಂಬರಂ.
1: ಹೀಗೆ ಈಗ ರಾಜನಿಗೆ ಸಂಪೂರ್ಣವಾಗಿ ಗುಣವಾಯಿತು. ಶ್ರವಣರು ಮಾಡಿದ ಚಿಕಿತ್ಸೆ ಆಗಲಿ ಮಂತ್ರವೋ ತಂತ್ರವೋ ಏನೂ ಪ್ರಯೋಜನವಿಲ್ಲ, ಅವರ ಮತವೇ ಸರಿ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡ್ತು. ಅದರಿಂದ ಘೋಷಿಸಿಬಿಟ್ಟ, ನೀವು ಏನೂ ಪ್ರಯೋಜನವಿಲ್ಲ, ನಿಮ್ಮ ಮಂತ್ರವೋ ತಂತ್ರವೋ ಅದೋ ಶ್ರವಣರೋ ನೀವೇನೂ ಯೂಸ್ಲೆಸ್ ನಾಲಾಯ್ತಕ್ಕೆ ಅಂತ ರಾಜ ಘೋಷಿಸಿಬಿಟ್ಟ. ಈ ಶೈವಮತದ ಇವರೇ ಉತ್ತಮವಾದ್ದು ಅಂತ ಆತನಿಗೆ ಮನವರಿಕೆ ಆಗೋಗ್ಬಿಡ್ತು. ಆಗ ಅವರು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಶ್ರವಣರಿಗೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆಗ ಏನು ಮಾಡಿದ್ರು, ಹಾಂ ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲ, ಅದೇನೋ ಮಂತ್ರ ಶಾಸ್ತ್ರ ಮಾಡಿಬಿಟ್ಟು ನಿಮಗೆ ಗುಣಪಡಿಸ್ಬಿಟ್ಟಿದ್ದಾನೆ, ನಮಗೆ ನಮ್ಮ ಎರಡು ಪರೀಕ್ಷೆಗಳು ನಡೆಸಬೇಕು, ಆ ಎರಡು ಪರೀಕ್ಷೆಗಳಲ್ಲಿ ತೇರ್ಗಡೆ ಆದ್ರೇ ನಾವು ಒಪ್ಕೊಳ್ಳೋದು ಅಂತ ಹೇಳಿ ಹಠ ಹಿಡಿದ್ರು. ಅದು ಏನು ಪರೀಕ್ಷೆ ಅಂತಂದರೆ, ಒಂದು ಅನಲ್ವಾದಂ, ಇನ್ನೊಂದು ಪುನಲ್ವಾದಂ ಅಂತ ಹೇಳಿದ್ದಾರೆ. ಅಂದರೆ ಏನು, ಒಂದು ಫೈರ್ ಟೆಸ್ಟ್ ಅನಲ್ವಾದಂ, ಪುನಲ್ವಾದಂ ಅಂತಂದರೆ ಏನು, ಅದು ವಾಟರ್ ಟೆಸ್ಟ್ ಅಂತೆ, ಅಕ್ವಾಟಿಕ್ ಟೆಸ್ಟ್. ಎರಡು ಇದರ ನಡೀಬೇಕು ಅಂತ ಹಠ ಹೇಳಿದರು. ಸರಿ, ತಿರುಜ್ಞಾನ ಸಂಬಂಧರು ಆಗಬಹುದು, ಅದೇನು ಒಪ್ಕೊಂಡ್ರು ಅವರು, ಅವರಿಗಿಂತ ಅದು ದೊಡ್ಡದಲ್ವಲ್ಲ, ಇವರು ತಾನೇ ಪಚೀತಿ ಬರ್ತಾ ಇದ್ದಾರೆ. ಅದರಂತೆ ಏನು ಅಂತಂದರೆ ಫೈರ್ ಟೆಸ್ಟ್, ಫೈರ್ ಟೆಸ್ಟ್ನಲ್ಲಿ ಏನು ಅಂತಂದರೆ, ನೀವು ನಿಮ್ಮ ಮತದ ತತ್ವಗಳನ್ನು ಏನೇನಿದೆಯೋ ಅದೆಲ್ಲ ಬರೆದು ಬೆಂಕಿಯಲ್ಲಿ ಹಾಕಿ, ತಿರುಜ್ಞಾನ ಸಂಬಂಧರು ಅವರಿಗೆ ಏನು ಹೇಳ್ತಾರೋ ಅದನ್ನು ಅವರ ಇದನ್ನು ಅವರು ಬೆಂಕಿಯಲ್ಲಿ ಹಾಕ್ತಾರೆ. ಇವರು ಏನು ಅಂತಂದರೆ, ತಾವು ಗೆಲ್ಲೋದಿಲ್ಲ ಅದು ಗೊತ್ತಿದೆ, ಆದರೂ ಬೆಂಕಿಯಲ್ಲಿ ಹಾಕಿದ್ರೆ ಅವ್ರು ಹಾಕಿದ್ರೆ ಅದು ಉರಿದು ಹೋಗುತ್ತಲ್ಲ, ಅದರಿಂದ ತಾವು ಗೆದ್ವಿ, ಅವರು ಸೋತಂಗಾಗತ್ತೆ ನೋಡಿ, ಆ ಪ್ಲ್ಯಾನ್ ಇವ್ರದ್ದು, ಶ್ರವಣರದ್ದು. ಸರಿ, ಇವರು ಒಪ್ಕೊಂಡ್ರು. ಇವರು ಏನು ಮಾಡಿದ್ರು, ಜೈನರು ಏನು ಶ್ರವಣರು ಏನು ಮಾಡಿದ್ರು ಅಂತಂದರೆ, ನಮಗೆ ತೋಚಿದ ಮಂತ್ರ ತಂತ್ರಗಳೆಲ್ಲ ತತ್ವಗಳು ಎಲ್ಲ ಬರೆದು ಬೆಂಕಿನಲ್ಲಿ ಹಾಕಿದ್ರು. ಅದೇ ಸಮಯಕ್ಕೆ ತಿರುಜ್ಞಾನ ಸಂಬಂಧರವರು ತಾವು ತಿರುನಲ್ಲಾರ್ನಲ್ಲಿ ರಚಿಸಿದ ಪದ್ಯವನ್ನು ಒಂದು ತಾಳೆಗರಿನಲ್ಲಿ ಬರೆದು ಆ ಪದ್ಯವನ್ನು ಅಲ್ಲಿ ಸ್ಮರಿಸಿಕೊಂಡು ಅದನ್ನು ಬೆಂಕಿಯಲ್ಲಿ ಹಾಕಿದ್ರು. ಏನಾಯಿತು, ಅನಲ್ವಾದಮು ಶ್ರವಣರು ಹಾಕಿದ್ದ ತತ್ವಗಳು ಅದೆಲ್ಲ ತಕ್ಷಣವೇ ಸುಟ್ಟು ಬೂದಿ ಆಗೋಯಿತು. ಆದರೆ ಇವರು ಹಾಕಿದ ಪದ್ಯ ಇದೆಯಲ್ಲ, ಅದು ಹಾಗೇ ಉರಿಯಿದೆ, ಪ್ರಕಾಶಮಾನವಾಗಿ ಜಾಜಲ್ವಾಗ್ತಾ ಇದೆ. ಅನಲ್ವಾದಂನಲ್ಲಿ ಶ್ರವಣರು ಸೋತರು. ಇನ್ನು ಉಳಿದಿರೋದು ಪುನಲ್ವಾದಂ. ಆಗ ಇದು ಪುನಲ್ವಾದಂ ಆಗಬೇಕು ಅಂತಂದರೆ, ಆವಾಗ ಅದು ಕುಲಚ್ಚಿರೆ ನಾಯನಾರು ಇದ್ದಾರಲ್ಲ, ಅವರು ಮಧ್ಯೆ ಪ್ರವೇಶಿಸಿದರು. ನೀವು ನೋಡಿ ಇವಾಗ ಆವಾಗಲೇ ತಕರಾರು ಮಾಡಿ ಸೋಲ್ತಾ ಇದ್ದೀರಿ, ಗೊತ್ತಾಯ್ತೆ. ಈ ಸಲ ಒಂದು ನಿಬಂಧನೆ ಇದೆ, ಯಾರು ಸೋಲ್ತಾರೋ ಅವ್ರು ಏನು ಶಿಕ್ಷೆ ಆಗಬೇಕು ನೀವೇ ಹೇಳಿಬಿಡಿ ಅಂತ ಶ್ರವಣರಿಗೆ ಹೇಳಿದರು. ಯಾರು, ಮಂತ್ರಿ ಕುಲಚರೈ ನಾಯನಾರವರು ಹೇಳಿದರು. ಆದರೂ ಇವರಿಗೆ ತಾವೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಶ್ರವಣರಿಗೆ. ಅವರು ಹೇಳಿದರು, ಯಾರು ಸೋಲ್ತಾರೋ ಅವರಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಅಂತ ಅದು ಬೇರೆ ಹೇಳಿದರು. ಅದರಂತೆ ಏನಾಯಿತು, ಇದೇ ರೀತಿ ಇವರ ತತ್ವಗಳನ್ನೆಲ್ಲ ಬರೆದು ವೈಗೈ ನದಿ ಅಂತ ಅಲ್ಲಿ ಇದೆ ಪಾಂಡ್ಯರಾಜನ ಮಧುರೈ ಹತ್ರ, ಆ ನದಿ ಉಕ್ಕಿ ಪ್ರವಾಹ ಹರಿತಾ ಇದೆ, ಆ ಪ್ರವಾಹದಲ್ಲಿ ಇವರ ತತ್ವಗಳನ್ನು ಬರೆದು ಗರಿನಲ್ಲಿ ಹಾಕುವುದು ತಾಳೆಗರಿನಲ್ಲಿ. ನಮ್ಮ ತಿರುಜ್ಞಾನ ಸಂಬಂಧರವರು ಕೂಡ ತಮ್ಮ ಒಂದು ಕೃತಿಯನ್ನು ಅದರಲ್ಲಿ ಹಾಕುವುದು. ಯಾವುದು ಕೊಚ್ಚಿಕೊಂಡು ಹೋಗದೆ ಕೈಗೆ ಸಿಗಪ್ಪೋ ಅದು ಅಂತ ಕಂಡೀಷನ್. ಆಗ ಏನಾಯಿತು, ಶ್ರವಣರುಗಳೆಲ್ಲ ತಮ್ಮ ತತ್ವಗಳನ್ನು ಅದೆಲ್ಲ ಬರೆದಿದ್ದು ಕಟ್ಟನ್ನು ನೀರಿನಲ್ಲಿ ಹಾಕೋದು, ಕೊಚ್ಕೊಂಡು ಹೊರಡೋದು ಅಡ್ರೆಸ್ಸೇ ಇಲ್ಲ, ಎಲ್ಲೋ ಹೋಗ್ಬಿಡ್ತು, ಕೊಚ್ಕೊಂಡು ಪ್ರವಾಹದಲ್ಲಿದೆ. ಅದರಂತೆ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಒಂದು ಪದ್ಯವನ್ನು ಅವಾಗ ಹಾಡಿ ಭಕ್ತಿಯಿಂದ ಸ್ಮರಿಸಿ ತಮ್ಮ ಒಂದು ಇದನ್ನು ಕೂಡ ಅದರಲ್ಲಿ ಹಾಕಿದ್ರು. ಆಗ ಅವರು ಹಾಕಿದ್ದ ತಾಳೆಗರಿ, ಅದರಲ್ಲಿ ಬರೆದಿದ್ದ ಇದರಲ್ಲಿ ಹಾಕಿದ್ದ ತಾಳೆಗರಿ ಏನಾಗಿದೆ, ಪ್ರವಾಹಕ್ಕೆ ಎದುರಾಗಿ ಮೇಲ್ಮೇಲಕ್ಕೆ ಹರ್ಕೊಂಡು ಓಡ್ ಹೋಗ್ತಾ ಇದೆ. ಮೇಲಕ್ಕೆ ಪ್ರವಾಹ ಕೆಳಗಡೆಗೆ ಹೋದರೆ ಇವ್ರದ್ದು ತಾಳೆಗರಿ ಇದು ಮೇಲೆ ಹೋಗ್ತಾ ಇದೆ. ಅದನ್ನು ಹಿಡಿದುಕೊಳ್ಳೋದಕ್ಕೆ ಕುಲಚಿರೈ ನಾನಾರು ಕುದುರೆನಲ್ಲಿ ಓಟ ಓಡ್ತಾ ಇದ್ದಾರಂತೆ ಪ್ರವಾಹದ ಎದುರಿಗೆ. ಆಗ ಮತ್ತೊಂದು ಪದ್ಯವನ್ನು ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಹಾಡ್ತಾರೆ. ಹಾಡಿದಾಗ ಅದು ತಿರುವೇಡಗಂ ಅನ್ನೋ ಒಂದು ಜಾಗದಲ್ಲಿ ಹೋಗಿ ಅದು ಅಲ್ಲಿ ನಿಲ್ಲತ್ತೆ. ಆ ಜಾಗದಲ್ಲಿ ಬಂದು ಕುಲಚಿರೈ ನಾಯನಾರವರು ಅದನ್ನು ತೆಗೆದುಕೊಳ್ತಾರೆ, ಆ ನದಿಯಿಂದ ತೆಗೆದುಕೊಳ್ತಾರೆ. ಆವಾಗ ಎಲ್ಲರಿಗೂ ಕನ್ವಿನ್ಸ್ ಆಗೋಯಿತು, ಶೈವ ಮತವೇ ಸರಿಯಾದ ಮತ ಇದೆಲ್ಲ ಬರೀ ಡೊಂಗಿ ಮತ ಅಂತ ಗೊತ್ತಾಗೋಯ್ತು. ಶ್ರಮಣರುಗಳಿಗೆ ತಕ್ಕ ಶಾಸ್ತಿ ಆಗಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲರೂ ಕೂಡ ಅಂದರೆ ಪ್ರವಾಹದಲ್ಲಿ ಎದುರಾಗಿ ಬಂದಿದ್ದಂಥ ತಿರುಜ್ಞಾನರ ಸಂಬಂಧವರು ಬರೆದಿದ್ದ ಪದೇ ಬರೆದಿದ್ರಲ್ಲ, ಏನು ಬರೆದಿದ್ರು ಅದು, ಅದನ್ನು ತಗೊಂಡು ಎಲ್ಲರೂ ಕೂಡ ಅಂದರೆ ಮಂತ್ರಿ, ರಾಣಿಯವರು, ರಾಜ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ತಾಗಿ ಭಗವಂತನಿಗೆ ನಮಸ್ಕರಿಸಿ ಅವರು ತಮ್ಮ ಎಲ್ರಿಗೂ ಸಮಾಧಾನವಾಯಿತು. ತಿರುಜ್ಞಾನ ಸಂಬಂಧರವರು ತಾವು ಬರೆದು ಹಾಕಿದ ಪದ್ಯವನ್ನು ಬರೆದು ಹಾಕಿದ ನದಿಯಲ್ಲಿ ಹಾಕಿದಾಗ ಒಂದು ಪದ್ಯವನ್ನು ಹಾಡಿದ್ರಲ್ಲ, ಆ ಪದ್ಯವನ್ನು ಈಗ ನಾವು ಕೇಳೋಣ.

0: ಯಜ್ಞಾದಿಗಳಿಗೆ ಅಗತ್ಯವಾಗಿ ಬೇಕಾದವರು. ಇವರೆಲ್ಲರೂ ಚೆನ್ನಾಗಿ ಬಾಳಲಿ, ಮಳೆಯು ಬೀಳಲಿ, ರಾಜನು ಎದ್ದು ನಿಲ್ಲಲಿ, ಎಲ್ಲ ವಿಧದಲ್ಲಿಯೂ ರಾಜನು ಏಳಿಗೆಯನ್ನು ಹೊಂದಲಿ. ಈ ತರಹ ಆ ಪದೇಹವನ್ನು ಬರೆದು ತಾಳೆಗರಿ ಮೇಲೆ ಬರೆದು ನದಿಯಲ್ಲಿ ಹಾಕಿದರು. ಆ ಓಲೆಗರಿ ಏನಾಗ್ತಾ ಇದೆ, ಎದುರಾಗಿ ಪ್ರವಾಹಕ್ಕೆ ಎದುರಾಗಿ ಓಡಿ ಏರಿ ಬರ್ತಾ ಇದೆ. ಆವಾಗ ರಾಜನು ಈ ರಾಜನ್ ವೇಂದನ್ ಮೋಂಗುಗ ಅಂತ ಹೇಳಿದ್ದಾರೆ. ವೇಂದನ್ ಮೋಂಗುಗ ಅಂದರೆ ರಾಜನು ಎದ್ದು ನಿಲ್ಲಲಿ, ರಾಜನು ಏಳಿಗೆ ಆಗಲಿ ಅಂದರೆ ಈ ಅರ್ಥ ಏನು ಅಂತಂದರೆ, ಇದನ್ನು ಹೇಳಿದ ಕೂಡಲೇ ರಾಜನಿಗೆ ಗೂನು ನಿವೃತ್ತಿಯಾಗಿ ನೆಟ್ಟಿಗೆ ನಿಂತ. ಆಗಲೇ ಈತನಿಗೆ ಗೂನ್ ಪಾಂಡ್ಯ ಅನ್ನೋ ಹೆಸರು ಹೋಗಿ ನಿಂದ್ರಶೀರ್ ನೆಡುಮಾರನ್ ಅಂತ ಹೆಸರು ಬಂತು. ಆಗ ಆತ ಮುಂದಕ್ಕೆ ಆತನು ಒಬ್ಬ ನಾಯನಾಗ ಆದರು. ಮುಂದಕ್ಕೆ ಕೆಟ್ಟ ಸಂಗತಿಗಳಲ್ಲೂ ಎಲ್ಲವೂ ನಿವಾರಣೆ ಆಗಲಿ, ಪರಮೇಶ್ವರನ ಹೆಸರೇ ಎಲ್ಲೆಲ್ಲಿಯೂ ತುಂಬಿರಲಿ, ಪ್ರಪಂಚವು ಕಷ್ಟ ಕಾರ್ಪಣ್ಯಗಳಿಂದ ನಿವಾರಣೆ ಹೊಂದಲಿ. ಮತ್ತೆ ಹೇಳೋದೆಲ್ಲ ಆ ತಾಳೆಗರಿ ಮೇಲೋ ಬರೋದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ರಾಜನನ್ನು ಕುರಿತು ನೋಡಪ್ಪ ಹೇಗಾಗ್ತಾ ಇದೆ, ಮೇಲಕ್ಕೆ ಹೇಗೆ ಬರ್ತಾ ಇದೆ ಅಂತ ವಿವರಣೆಯನ್ನು ಕೊಟ್ಟು ರಾಜನಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಪರಮೇಶ್ವರನು ಮಾರ್ಕಂಡೇಯನನ್ನು ಉದ್ಧರಿಸಲು ಯಮನನ್ನು ಒದಲಿಲ್ಲವೇನು, ಚಂಡೀಶ್ವರನನ್ನು ಉದ್ಧರಿಸಿ ಕಾಪಾಡಲಿಲ್ಲವೇ? ಅಮೃತ ಮಂಥನದ ಸಮಯದಲ್ಲಿ ಹಾಲಾಹಲ ವಿಷಯವು ಬಂದಾಗ ಪರಮೇಶ್ವರನನ್ನು ಅದನ್ನು ಕುಡಿದು ಪ್ರಪಂಚವನ್ನು ಕಾಪಾಡಲಿಲ್ಲವೇ? ಇಂತಹ ಪರಮೇಶ್ವರನು ಆ ಓಲೆಗರಿಯ ಪ್ರವಾಹದೆದುರು ತೇರು ಬರೆಯಂತ ಮಾಡಿದವನು. ಈತನೇ ಉನ್ನತವಾದ ಒಡೆಯನಲ್ಲವೇ, ಒಡೆಯನೆಂದರೆ ಈತನೇ ಅಲ್ಲವೇ ಅಂತ ಹೊಗಳಿದ್ದಾರೆ. ಮುಂದಿನ ಪದ್ಯದ ಅರ್ಥ, ಸಜ್ಜನರೇ ವಾಸಿಸುವ ಶೀರ್ಗಾಳಿಯ ಜ್ಞಾನ ಸಂಬಂಧವನ್ನು ರಚಿಸಿದ ಈ 10 ಪಾಸುರುಗಳನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಹಾಡುತ್ತಾರೆ ಆ ಭಕ್ತರಿಗೆ ಸ್ವರ್ಗವನ್ನೇ ಆಳುವ ಯೋಗ್ಯತೆ ಲಭಿಸುತ್ತದೆ ಅಂತ ಈ ಪದ್ಯಗಳ ಅರ್ಥ. ಈ ರೀತಿ ಎಲ್ಲರಿಗೂ ಸಮಾಧಾನಕರವಾಗಿ ಸಮರ್ಪಕವಾಗಿ, ರಾಜನಿಗೂ ಕೂಡ ಸಮಾಧಾನವಾಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮತ್ತೆ ಆ ರಾಜ್ಯದಲ್ಲಿ ಶೈವ ಮತ ಪುನರುಜ್ಜೀವನಗೊಳಿಸಲ್ಪಟ್ಟಿತು, ಶ್ರವಣ ಮತವು ಅಲ್ಲಿಗೆ ಮುಕ್ತಾಯಗೊಳಿಸಲ್ಪಟ್ಟಿತು. ಕುಲಚ್ಚರೈ ನಾಯನಾರವರು ಅವರು ಯಾವ ಕಾರ್ಯವನ್ನು ನೆರವೇರಿಸುವಾಗಿ ಬೇಗಿತ್ತಿತು, ಶ್ರವಣರಿಗೆ ಅವರು ಕೇಳಿದರು ಏನು ಶಿಕ್ಷೆ ಆಗಬೇಕು ಅಂತ. ಆ ಮರಣದಂಡನೆ ಶಿಕ್ಷೆಯನ್ನು ಇವರಿಗೆ ನೆರವೇರಿಸುವಂತೆ ಆಜ್ಞಾಪಿಸಿದರು. ಅಲ್ಲಿಗೆ ಶ್ರವಣರ ದರ್ಬಾರ್ ಮುಗಿದು ಶೈವ ಮತ ಸ್ಥಾಪನೆಯಾಗಿತ್ತು. ಈ ವೇಳೆಗೆ ಮಗನು ಬರಲಿಲ್ವಲ್ಲ, ತುಂಬ ದಿವಸ ಆಯಿತಲ್ಲ ಅಂತ ಚಿಂತೆಗೊಳಗಾದ ತಿರುಜ್ಞಾನ ಸಂಬಂಧರವರ ತಂದೆಯವರು ಅಲ್ಲಿಂದ ಹೊರಟು ಮಗನನ್ನು ನೋಡೋದಕ್ಕೆ ಇಲ್ಲಿಗೆ ಬಂದುಬಿಟ್ರು. ಅಲ್ಲಿಗೆ ರಾಜನು, ರಾಜನ ಮಂತ್ರಿಯವರು, ರಾಜನ ಧರ್ಮಪತ್ನಿಯವರು ಇವರೆಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ದಿವಸ ಸಂಭ್ರಮದಿಂದ ಆನಂದದಿಂದ ಅಲ್ಲಿ ಇದ್ದರು, ಚೆನ್ನಾಗಿದ್ದರು. ಮುಂದೆ ಏನಾಯಿತು, ಎಲ್ಲರೂ ಸೇರಿ ಯಾತ್ರೆ ಹೊರಟರು ರಾಮೇಶ್ವರದ ಕಡೆಗೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ವಿವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: ఈ చేతనే మారి మారి అనుభవించి అనుభవించి అనుభవించి అందరి పరిహారం చూడవచ్చు. ఉదయం చోరు ఇచ్చింది చూడలేదు ఇంకా ఉండదు మేడం ఏకాశం కారణం అవి ఇత్రయం దివసం అనుభవించటం ఆ వాసన పోయి ఏ తరత్య వాసనయం ഈ അതിന് വിട്ടു പോകുന്നില്ല, കൂടി കൂടി വിരസിച്ചു കൊണ്ടിരിക്കുകയാണ് ചെയ്യുന്നതിനർത്ഥം. ഓരോരോ ദുഃഖത്തെ ഓർത്തിക്കാൻ വേണ്ടിയാണ് നാണസങ്കല്പം. ആ ദുഃഖം പിന്നെ പിന്നെ മലയിലാണ് ചെയ്യുന്നത്. ഇപ്പൊ ആറാം മാസത്തിൽ സുഖവർത്തി കുട്ടിക്കുള്ളൂ, വിശപ്പ് മാറാൻ വേണ്ടിയിട്ടാണ് ആഹാരം കഴിക്കുന്നത്. അതിങ്ങനെ കഴിച്ച് കഴിച്ച് ഇങ്ങനെ വന്നു. ഇങ്ങനെ ഒരു 10-20 കഴിച്ചാകുമ്പോഴേക്ക് ആറാം മാസത്തിൽ കൊടുത്ത് ചോദിച്ചു എത്ര ഇരട്ടി വേണം. അങ്ങനെ

ಪಂಚರೋಹಾಂ ಪಂಚಾತ್ ಪಂಚವಿರ ಪಂಚದಶಕ್ತಾರೇಕೋರ್ಧೀರಭಿಲೋಕೇಕಂ ಭೂತ ಪ್ರದರ್ಶನ ಷಡ್ಯೋಗಂಭೀರ ಸಾಮ